ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಚರ್ಮರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ, ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸುತ್ತಾರೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.
0: ಚರ್ಮಕ್ಕೆ ಸಂಬಂಧಿಸಿದಾಗಿ ಅಥವಾ ತುಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದ್ರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುವರಿಗೆ ಮಾಹಿತಿ ಕೊಡಿ ಡಾಕ್ಟರ್.
1: ಸೊ ತುಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ. ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕ್ರೀಮ್ಸ್ ಅನ್ನು ಕೊಟ್ಟು ಟ್ರೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ. ಯೂಶಲಿ 10%ಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಕಮ್ಮಿ ಇರ್ತದೆ, ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು. ಇನ್ ಕೇಸ್ 10%ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಫೋಟೋಥೆರಪಿ ಅಂತ ಇದೆ, ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿ ಇದೆ, ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರೀಸ್ ಕೂಡ ಇದೆ. ಸೊ ತೊನ್ನುಗೆ ಟ್ರೀಟ್ಮೆಂಟ್ ಇದೆ, ಈಗ ಮೊದಲಿನ ತರ ಅಲ್ಲ, ಈಗ ಸೈನ್ಸ್ ತುಂಬಾ ಡೆವಲಪ್ ಆಗಿರೋದ್ರಿಂದ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತದೆ.
0: ಡಾಕ್ಟರ್, ಹಾಗೆ ತುಂಬಾ ಮಂದಿಯ ಸಮಸ್ಯೆ ಏನಂತ ಹೇಳಿದ್ರೆ ಕೂದಲಿನದ್ದು, ಕೂದಲು ಉದುರುತ್ತೆ, ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳೆಲ್ಲ ಇದೆ?
1: ಸಿ, ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ. ಸೊ ಜೆನೆಟಿಕ್ಸ್ ಅಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶ ಅಂತ ಹೇಳ್ತೀವಿ. ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ, ಬೊಕ್ಕ ತಲೆ ಅಂತ ಕರಿತೇವೆ. ವರ್ಟ್ ಅಂದ್ರೆ ಕೂದಲು ಲೈನ್ ಹಿಂದೆ ರೆಸಿಡ್ ಆಗಿರೋ ಚಾನ್ಸಸ್ ಅನ್ನು ನೋಡಿರ್ತೀವಿ. ಸೊ ಯೂಶಲಿ ಇದು ಜೆನೆಟಿಕ್ಸ್ ಇಂದ ಬರುವಂತದ್ದು, ಬೋತ್ ಫಾದರ್ ಮತ್ತೆ ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತ ಹೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ, ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ PRP ಅಂತಿದೆ, ಬ್ಲಡ್ ಇಂಜೆಕ್ಟ್ ಮಾಡುವ ಇದಿದೆ, ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ, ಅದೆಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ. ಇದು ಒಂದ್ ಸೈಡ್. ನೆಕ್ಸ್ಟ್ ಟಿಲೋಜೆನ್ ಎಫ್ಲ್ಯೂಎಮ್ ಅಂದ್ರೆ ಸಾಧಾರಣವಾಗಿ ನಾವು ನೋಡುವಂತದ್ದು, ಹೆಂಗಸರಲ್ಲಿ ಕೂದಲು ಉದುರುವುದು, ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರುತ್ತಾ ಇರ್ತದೆ. ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರುತ್ತದೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ, ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ, ಸ್ಪೆಷಲಿ ಈಗ ಜ್ವರ ಬಂದಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ, ಅದಾದ ಒಂದು 3-4 months ಇಲ್ಲ 6 months ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಓಕೆನಾ? ಇದು ತನ್ನಷ್ಟಕ್ಕೆ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರೋದು, ನಾವು ಟ್ರೀಟ್ಮೆಂಟ್ ಕೊಡದೆ ಕೂಡ ಕೆಲವೊಂದ್ಸತಿ ನಿಲ್ತದೆ, ಕೆಲವೊಂದ್ಸತಿ ಏನಾಗ್ತದೆ ನಿಲ್ಲುವುದಿಲ್ಲ, ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲಿ, ಅಂದ್ರೆ ಲೋಷನ್ಸ್ ಅದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲ್ ಅನ್ನು ಕಮ್ಮಿ ಮಾಡಬಹುದು. ಇದು ಬಿಟ್ಟು ಕೆಲವೊಂದ್ಸತಿ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ, ಸ್ಪೆಷಲಿ ಈಗ ಹೆಂಗಸರಲ್ಲಿ ಮಾತಾಡುವಾಗ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರಬಹುದು, ಇಲ್ಲ ಥೈರಾಯ್ಡ್ ತೊಂದರೆ ಇರಬಹುದು, ಕೆಲವೊಂದ್ಸತಿ ವೈಟಮಿನ್ ಡಿಫಿಷಿಯನ್ಸಿ, ವೈಟಮಿನ್ ಡಿ, ವೈಟಮಿನ್ B12 ಡಿಫಿಷಿಯನ್ಸಿ, ಇದೆಲ್ಲ ಡಿಫಿಷಿಯನ್ಸಿ ಇರುವಾಗ ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಬಂದು ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಕೊಡುವಂತ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಬಂದು ತೋರಿಸಾಗ ಯಾವ ಕೊರತೆ ಇದೆ ಅಂತ ನೋಡಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು. ವಿದೌಟ್ ಇದು ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಮೇಲಿಂದ ಮೇಲೆ ತಕೊಂಡ್ರೆ ಏನು ಪ್ರಯೋಜನ ಆಗುದಿಲ್ಲ, ಯಾಕಂದ್ರೆ ಕೊರತೆ ಒಳಗಿಂದ ಉಂಟು, ನೀವು ಮೇಲಿಂದ ಹಾಕಿದ್ರೆ ಏನು ಏನು ಪ್ರಯೋಜನ ಇಲ್ಲ. ಸೊ ಬಂದು ತೋರಿಸೋದು ಬೆಟರ್. ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದುರೆ ಉದುರುತ್ತದೆ. ಓಕೆನಾ? ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ, ದಿನಕ್ಕೆ ಒಂದು 100 ಕೂದಲು ಉದುರೋದು ನಾರ್ಮಲ್. ಓಕೆನಾ? ಈಗ ನಿಮ್ಗೆ ದಿನಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಎಲ್ಲರಿಗೂ 100 ಕೂದಲು ಉದುರಬೇಕು ಅಂತ ಏನಿಲ್ಲ, ಕೆಲವರಿಗೆ ಒಂದು 10-20 ಕೂದಲು ಉದುರುತ್ತದೆ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತ. ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆನಾ? ಎಲ್ಲ ಆಗಿ ಒಂದು 6-7 ತಿಂಗಳು ಕೂದಲು ಹೋಗಿ ಮತ್ತೆ ಬರೋದಲ್ಲ, ಸ್ಟಾರ್ಟ್ ಆಗುವಾಗಲೇ ಬಂದು ತೋರಿಸೋದು ಬೆಟರ್.
0: ಡಾಕ್ಟರ್, ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ,
1: ಅದು ಆಕ್ರೋಕಾರ್ಡನ್ ಅಂತ ಕರಿತೇವೆ, ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ. ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಇದ್ದು ಮತ್ತೆ ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾವು ಯೂಶಲಿ ಅದನ್ನು ಡಿಪಿಯನ್ಸ್ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದನ್ನು ಆಕ್ರೋಕಾರ್ಡನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರನ್ನು ಸ್ಕಿನ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಅದು ಆಸ್ ಯು ಏಜ್ ಕೆಲವರಿಗೆ ಬರ್ತದೆ. ಯೂಶಲಿ ಕೆಲವೊಂದ್ಸತಿ ಏನಾಗ್ತದೆ, ಶುಗರ್ ಪೇಷಂಟ್ಸ್ಗಳು ಓಕೆನಾ, ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಈ ಕೆಲವೊಂದ್ಸತಿ ಓವರ್ ವೆಯ್ಟ್ ಇರ್ತಾರೆ, ಒಬೀಸ್ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಕ್ಸ್ ಬರ್ತದೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಪೆಂಡಿಂಗ್, ಈಗ ನಿಮ್ಮ ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಪೀಪಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ, ಅದರಿಂದಾಗಿ ಆ ಸ್ಕಿನ್ ಟ್ಯಾಕ್ಸ್ ಯೂಶಲಿ ಬರ್ತದೆ. ಅದು ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಕೂದಲು ಕಟ್ಟುವುದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದಾಯ್ತು. ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ತುಂಬಾ ಪೇಯ್ನ್ ಇರ್ತದೆ ಓಕೆನಾ, ಆ ಪೇಯ್ನ್ ಇಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸಿಂಪಲ್ ಆಗಿ ಒಪಿಡಿಗೆ ಬಂದ್ರೆ ನಾವು ಅದನ್ನು ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ. ಇಟ್ ಹಾರ್ಡ್ಲಿ ಒಂದು ದೊಡ್ಡಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ. ತುಂಬಾ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ. ಸೊ ಅದನ್ನ ಬಿಟ್ಟು ನೀವು ಕೂದಲ್ ಕಟ್ಟುದೆಲ್ಲ
2: ಮಾಡಬಹುದು.
1: ನೀವು ಅದು ಬಂದ ಯಾವ್ದಾದ್ರು ಉಂಟು ಅದನ್ನ ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ. ಮತ್ತೆ ಕೆಲವು ರೆಜಿಮೆನ್ ಇರ್ತದೆ, ನಾವು ಹೇಳ್ತೇವೆ ಏನ್ ಮಾಡ್ಬೇಕು, ಪೋಸ್ಟ್ ಪ್ರೊಸೀಜರ್ ಅದೆಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ, ಅದನ್ನ ಡಿಪಿಯನ್ಸ್ ಅಂತ ಕರಿತೇವೆ. ಅದು ಯೂಶಲಿ ಏನಾಗ್ತದೆ, ಕೆಲವೊಂದ್ಸತಿ ಜೆನೆಟಿಕ್ಸ್ ಇಂದಾನು ಬರ್ತದೆ, ಕೆಲವೊಂದ್ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರೇಬಲ್ ಏನ್ ಮಾಡ್ಬೇಕು, ನಿಮ್ಗೆ ಬರಬಾರ್ದು ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮುಖಕ್ಕೆ ಸಹ ಅಂಡ್ ನೆಕ್ಕಿಗೆ ಸಹ ಯೂಸ್ ಮಾಡ್ಬೇಕು ಸನ್ಸ್ಕ್ರೀನ್ ಅನ್ನು.
2: ಡಾಕ್ಟರ್, ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಚರ್ಮದ ಬಗ್ಗೆ ನೀಡಿದ್ರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ. ಪೇಷಂಟ್ಗಳು ಬಂದ್ರೆ ಅಥವಾ ವಿಸಿಟರ್ಸ್ ಬಂದ್ರೆ ಅಂತವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರೆಯುತ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸೊ ಕಂಪ್ಲೀಟ್ ಏರ್, ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ. ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ. ಈ ಸ್ಕಿನ್ ಟ್ಯಾಗ್ ರಿಮೂವಲ್, ಡಿ ಪಿ ಎನ್ ರಿಮೂವಲ್ ಮತ್ತು ವೆರೂಕ ಅಂತ ಹೇಳ್ತೇವೆ, ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು, ಅದರ ರಿಮೂವಲ್ ಅದೆಲ್ಲ ಮಾಡ್ತೇವೆ. ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ. ಕೆಮಿಕಲ್ ಪೀಲ್ಸ್ ಅಂತ ಹೇಳಿದ್ರೆ ಈ ಮೊಡವೆಗೆ ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ, ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂತಹ ಅಂಗ. ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ. ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲಬಲ್ ಇರುವ ಕಾರಣ, ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸಬಲ್ ಇರೋ ಕಾರಣ, ಏನಾದರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರೂ, ಇವನ್ ದೋ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್ ಫಾರ್, ಬಂದು ತೋರಿಸೋದು ಬೆಟರ್. ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಈ ರೀಜನಲ್ಲಿ, ಅಂದ್ರೆ ನಮ್ಮ ರೀಜನಲ್ಲಿ ತುಂಬಾ ಕಾಮನ್. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷಂಟ್ಸ್. ಅದು ನಿಮ್ ಪರ್ಸನಲ್ ಒಪಿನಿಯನ್, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ ನನ್ನ ಹತ್ರ ಬಂದು ತೋರಿಸೋ ಪೇಷಂಟ್ಸ್ಗೆ. ಹಾಳಾಗೋದ್ರಿಂದ ಏನಾಗ್ತದೆ, ಟ್ರೀಟ್ಮೆಂಟ್ ಈಗ 1.5 months ಇರ್ತದೆ ಫಂಗಸ್ ಇದು. ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರಾ, ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ 1.5 months ಹೋಗುವಂಥ ಡಿಸೀಸಸ್ ಈಗ 2-3 months ಎಲ್ಲ ತಗೊಳ್ತಿದೆ. 2-3 months ಎಲ್ಲ, ಕೆಲವರಿಗೆ 6 months ಕೂಡ ತಗೊಳ್ತಿದೆ. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಹೋಗೋದಿಲ್ಲ. ಸೊ ಬೆಟರ್, ನಿಮಗೆ ಇಲ್ಲಿ ಡರ್ಮಟಾಲಜಿಸ್ಟ್ ಅವೈಲೇಬಲ್ ಇರೋದ್ರಿಂದ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ದುಡ್ಡು ಕೂಡ ವೆಚ್ಚ, ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ, ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ.
2: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಅಂದ್ರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಕೂಡ ಯುವತಿಯರಲ್ಲಿ, ಮುಖದ ಮೇಲೆ ಕೂದಲುಗಳೆಲ್ಲ ಬೆಳೆಯುವಂಥದ್ದು, ಈಗ ತುಂಬಾ ಅವರಿಗೆ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕ್ ಅಲ್ಲಿ ಓಡಾಡೋದಕ್ಕೆ ಅವ್ರು ಪರ್ಸನಲಿ ಕೊರಗ್ತಾ ಇರ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನು ಯಾವ ರೀತಿ ನಾವು ತೆಗಿಬಹುದು ಅಥವಾ ಏನದಕ್ಕೆ ಮಾಡಬಹುದು ಅಂತ. ಈಗ ಉಜಿರೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ, ಈಗ ತುಂಬಾ ಮಂದಿ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ, ಮತ್ತೆ ಅಂತವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ?
1: ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರ್ಬಹುದು. ಕೆಲವೊಂದ್ಸತಿ ಏನಾಗ್ತದೆ ಜೆನೆಟಿಕ್ಸ್ ಅಲ್ಲೇ ಇರಬಹುದು, ಅದೆಲ್ಲ ತೊಂದರೆ ಏನಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು. ಸೊ ಅಂತ ಪೇಷಂಟ್ಸ್ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಾದರೂ ತೊಂದರೆ ಉಂಟಾ, ಅಂಡರ್ಲೈಂಗ್ ಏನಾದರೂ ತೊಂದರೆ ಉಂಟಾ, PCOD ಉಂಟಾ, ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಓಕೆನಾ? ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು. ಸೊ ಅಂಥವರು ನಾನು ಅಂತ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನಾವು ಪೇಷಂಟ್ಸ್ಗೆ ಹೇಳಬಹುದು.
2: ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟೇ ಮಾಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ. ಅಂತವರಿಗೆ ನೀವು ಏನ್ ಹೇಳ್ತೀರಿ ಡಾಕ್ಟರ್?
1: ಸಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ತೊಡೆ ಸಂದಿಯಲ್ಲಿ ಏನಾದ್ರೂ ಫಂಗಸ್ ಆಗಿದ್ರೆ ಇದೆಲ್ಲ ಬಂದು ತೋರಿಸೋದು ಬೆಟರ್. ಯಾಕಂತ ಹೇಳಿದ್ರೆ ಏನಾಗ್ತದೆ, ಈಗ ಕೆಲವೊಂದ್ಸತಿ ಬರೀ ತೊಡೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಒಂದು ಕಡೆ ಇದ್ದದ್ದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತದೆ. ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್. ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು 2-3 months ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ 1 month ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ. ಸೊ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಲ್ಲ. ಸೊ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಓಕೆನಾ? ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೆ. ಪಾಪ ಅವ್ರ ತಪ್ಪಿಲ್ಲದೆ, ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು. ಸೊ ಬಂದು ತೋರಿಸೋದು ಬೆಟರ್. ಏನೋ ಗುಪ್ತ ರೋಗ ಇದ್ರೂ ಕೂಡ, ಎಸ್ಪೆಷಲಿ ಈಗ HIV ಇದ್ರೆ, ಇಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಆಯ್ತಾ, ಹರ್ಪಿಸ್ ಜೆನೈಟಾಲಿಸ್ ಅಂತ ಹೇಳ್ತೇವೆ. ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ, ಅದು ಓಡಿದ್ರೆ ತುಂಬಾ ನೋವಾಗೋ ಇದೆಲ್ಲ ಇರ್ತದೆ. ಸೊ ಅಂತದೆಲ್ಲ ಇದ್ರೆ ಬಂದು ಚರ್ಮ ರೋಗ ತಜ್ಞರನ್ನು ಭೇಟಿ ಆಗೋದು ಉಪಯುಕ್ತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನ ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಒಂದಿದ್ದು ಡಬಲ್. ಸೊ ಒಂದು ಟ್ರೀಟ್ಮೆಂಟ್ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ, ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು, ಏನೆಲ್ಲ ಮೆಷರ್ಸ್ ತಗೊಳ್ಬೇಕು, ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಏನೇ ತೊಂದರೆ ಇದ್ರೂ ಡಾಕ್ಟರ್ಸ್ ಅನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಟರ್, ಬೆಸ್ಟ್.
2: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗಿನ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟರ್ ಅನ್ನ ನೇರವಾಗಿ ಸಂಪರ್ಕ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ ಡಾಕ್ಟರ್. ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಮೊಗಚಾ ಐಕೋಪ್ಯಾನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಕ್ರಿಶ್ಚಿಯನ್ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿಯಿಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ, ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ, ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ರವಿಗಾನ ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ಮಾತ್ರ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ವರ್ಷ ದುಮ್ಮಿ ಪಂಡಿತ ಬೇಡದು ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮುಳ್ಳು ಕಟ್ಟಾದು ಜತ್ತಿ ನಾಲ್ಪಣಿದ್ದೆ ಅಂತ ದೇಶ ಮಂತ್ರಿ ಮಾತ್ರ ಬರ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ ಹೇಳಿ
1: ಆಚಾರ್ಯಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಬೇಡ.
1: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
2: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
4: ಮಾತೆರೆಗ್ಲ ಸೊಲ್ಮಿಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರೂ ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 500,000 ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ. ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕೆ ಇಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯು ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, KYC ಗಾಗಿ. 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ KYC ಅಪ್ಡೇಟ್ ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ OTP ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. OTP ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಳಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
9: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮಾಡುತ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
0: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
0: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಕಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕ್ರಿಯೆ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವ

0: ಕಾನೂನು ಬಾಹಿರ ಅಜಾಗರೂಕ ಚಾಲನೆ ಬೇಡ.
1: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
2: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೇಡಿಯೋ ನಿನಾದ 90.4 FM ಕೇಳುವ ಮಾತ್ರೆಗಳ ಸೊಲ್ಮೆಲು ಇನಿ ಎಂಕ್ಲ ಉಜಿರೆದ ಮುಂಡತ್ತೋಡಿ ಪನ್ಪಿನಲ್ಪವುಲ್ಲ. ಮುಂಡತ್ತೋಡಿ ಪನ್ಪಿನಂಚಿನ ಜಾಗಿಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ಪದ ಎನ್ಎಸ್ಎಸ್ ಘಟಕ ಪಂಡ ರಾಷ್ಟ್ರೀಯ ಸೇವಾ ಯೋಜನೆದ ಮುತಾಲಿಕೆಡು ಕಂಡುಡು ಕೆಸರದ ಗೊಬ್ಬು ನಡತೊಂದುಂಡು. ನೆತ್ತ ವಿಷಯವಾದ ಮುಳು ಜೋಕ್ಲು ಮತ ಭಾರಿ ಖುಷಿಟ್ಟು ಅಡ್ಡು ಪಾಲ್ಪಡೆಯೊಂದುಲ್ಲೇರು. ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಪಾತೇರಿ ಐತೆ ರಾಷ್ಟ್ರೀಯ ಸೇವಾ ಯೋಜನೆದ ಕಾರ್ಯಕ್ರಮ ಮುಖ್ಯಸ್ಥರ ಐನಂಚಿನ ಡಾಕ್ಟರ್ ಸುಧೀರ್ ಸರ್ ನಮ್ಮೊಟ್ಟುಗುಳ್ಳೇರು. ಅರೆ ಈ ಕಾರ್ಯಕ್ರಮದ ಬಗ್ಗೆ ದಾದಪ್ಪನ ಪೆರ್ನಿಕೇನ್ಗ ಸರ್ ನಮಸ್ತೆ.
2: ನಮಸ್ತೆ ಸರ್, ನಮಸ್ತೆ. ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಎಂಕ್ ನೆಂಪಿಪ್ಪುನ ಲೆಕ್ಕ ಸಾಧಾರಣ ಎನ್ಎಸ್ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಎಸ್ಡಿಎಂ ಕಾಲೇಜುದ ಇತಿಹಾಸಡೆ ಒಂದೊಂಜಿ ಪ್ರಥಮ ಮೈಲಿಗಲ್ಲು ಒಂದೇ ಪನೋಲಿ ನಮ್ಮ ದಯಪಂಡ ಈತನ ಮುಟ್ಟ ಇರ್ಲ ಈ ಒಂಜಿ ಎಕ್ಸ್ಪೆರಿಮೆಂಟೇಷನ್ ಅಥವಾ ಪ್ರಯೋಗ ಮಲ್ತಿದ್ದೀರ್ ಒಂದು ಫಸ್ಟ್ ಟೈಮ್ ಎಂಕ್ಲ ಇತ್ತೆ ಶುರು ಮಲ್ತಿನ ಜೋಕ್ಲೆಗೆ ಭಾರಿ ಒಂಜಿ ಇಂಟ್ರೆಸ್ಟ್ ಆಸಕ್ತಿ ಪಾಲ್ಗೊಳ್ಳೊಂದುಳ್ಳೇರ್ ದಯಪಂಡ ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಏಪಲ ಜೋಕ್ಲು ನಮ್ಮ ಎನ್ಎಸ್ಎಸ್ ನನಗಲ್ಲ ನಿಮಗಾಗಿ ಎಂದು ಪಣಪುನ ಒಂಜಿ ಧ್ಯೇಯ ವಾಕ್ಯಡ್ ಶ್ರಮಯೇವ ಜಯತೆ ಎಂದು ಪನ್ನೊಂದು ಸಮಾಜಕ್ಕೆ ಬೋಡಾದು ಬೇತೆ ಬೇತೆ ಪ್ರೋಗ್ರಾಮ್ ಮಲ್ಪೇರ್ ಅಂಡ ಒಂದು ಫಸ್ಟ್ ಟೈಮ್ ಅಕ್ಳಿಗೆ ಬೋಡಾದು ಎಂಕ್ಲು ರಡ್ಡನೆದ ಪ್ರೋಗ್ರಾಮ್ ಆಯೋಜನೆ ಮಲ್ತಂದುಲ್ಲ. ಫಸ್ಟ್ ಒಂಜಿ ಮುರಾಣಿ ಆಯ್ತಾರ ಅದಾನಿ ಎಂಕ್ಲು ಎನ್ಎಸ್ಎಸ್ ಸ್ಪೋರ್ಟ್ಸ್ ಡೇ ಅಂದು ಮಲ್ತ ಅಂಚನೆ ಈ ಸರ್ತಿ ಒಂದು ರಡ್ಡನೆದ ಪ್ರೋಗ್ರಾಮ್ ಅದು ಕೆಸರಡೊಂಜಿ ದಿನ ಬಂಡದು ಕೆಸರದ ಗೊಬ್ಬು ಬೇತೆ ಬೇತೆ ಆಟೋಟಲ್ ಅನ್ನ ಆಯೋಜನೆ ಮಲ್ತದ ಒಂಜಿ ಯಶಸ್ವಿಯಾದ ಮುಂದುವರಿಯೊಂದುಂಡು ಭಾರಿ ಖುಷಿ ಆವೊಂದುಂಡು ಎಂಕ್
1: ಜೋಕ್ಲು ಮತ್ತೆ ಭಾರಿ ಖುಷಿಟ್ ನೆಟ್ಟು ಪೂರ ಕೆಸರಡ್ ಪೂರ ಮುರುಕುದು ಗೊಬ್ಬುನ ಅಂಚಿನ ಈ ಒಂಜಿ ಸನ್ನಿವೇಶ ತೋನಾಗ ಇರಿ ದಾದಪ್ಪನ ಪರ್ನೆತ್ತ ಬಗ್ಗೆ
2: ಒಂದೊಂಜಿ ಗ್ರೂಪ್ ಆಕ್ಟಿವಿಟಿ ಆಯ್ನ ಇಡ್ತಾರ ಮಾನಸಿಕವಾದ ಅಕ್ಲಿಗೆ ಒಂಜಿ ಉಲ್ಲಾಸ ತೆಕ್ಕೊಂಡು ಐತೊಟ್ಟಿಗೆ ಒಂಜಿ ಲೀಡರ್ಶಿಪ್ ಅಕ್ಲಿನ ಉದ್ದೀಪನ ಅವರೇ ಅವು ಅತ್ತಂದೆ ಅಕ್ಲಿನ ಒಂಜಿ ಕೋಆಪರೇಟಿವ್ ಮೆಂಟಾಲಿಟಿ ಮೈಂಡ್ ಸೆಟ್ ಒಂಜಿ ಸಹಕಾರ ಪ್ರಜ್ಞೆ ಐತೊಟ್ಟುಗೆ ಟೈಮ್ ಸೆನ್ಸ್ ಕ್ರಿಯೇಟಿವಿಟಿ ಎಂಚ ಎಂಕ್ಲು ಟೀಮುಡು ವಿನ್ ಆವಡು ಒಂದು ಗೆಂದುನ ಎಂಚ ಅಂದು ಪಣಪುನಂಚಿತ ಒಂಜಿ ಪ್ಲಾನಿಂಗ್ ದ ಬಗ್ಗೆ ಅವು ಮಾಂತ ಕೌಶಲ್ಯ ಅಕ್ಲಿಗೆ ನೆಟ್ಟು ತಿಕ್ಕೊಂಡು ಅಂಚಾದ ದಟ್ಟಿ ಏತ್ ಸ್ಟೂಡೆಂಟ್ಸ್ ಪಾಲು ಪಡೆಪೇರ್ ಅಕ್ಲಿಗೆ ಮಾತೆರೆಗ್ಲ ಒಂಜಿ ಒಂದು ಲಾಭನೇ ಅಂದು ಪನ್ನುಲಿ ಐತೊಟ್ಟಿಗೂ ನನ್ನ ಮಾನಸಿಕ ದೈಹಿಕ ಉಲ್ಲಾಸ ಅವತ್ತಂದೆ ಒತ್ತಡ ನಿವಾರಣೆಗೆ ಬೋಡಾದು ಐತೊಟ್ಟಿಗೂ ಈತ ಮಡ್ಡು ಥೆರಪಿಯಿಂದ ಮಲ್ಪೇರು ಬೇತೆ ಬೇತೆ ದಿಕ್ಕಿಡು ಇದು ನ್ಯಾಚುರೋಪತಿ ಮಾಂತ ಕಾಮನ್ ಇತ್ತೆ ಸರ್ವೇ ಸಾಮಾನ್ಯವಾಗಿನ ಒಂಜಿ ಚಿಕಿತ್ಸೆ ಅಂಚ ಇಂದು ಕೆಸರದ ಗೊಬ್ಬುಲ ಒಂಜಿ ನಮ್ಮ ಜೋಕ್ಲೇನ ಜವನರನ ಅಕ್ಲಿನ ಮೇಲ್ ಗಟ್ಟೆ ಅವರ ಒಂಜಿ ಉಪಕಾರ ಆಪುಂಡು ಒಂದು ಎನ್ನ ಅನಿಸಿಕೆ.
1: ಸೊಲ್ಮೇಲಿದೆ
2: ಧನ್ಯವಾದ. ಸೊಲ್ಮೇಲ್ ಸರ್
1: ನಮಕ್ ಇತ್ತೆ ಸುಧೀರ್ ಸರ್ ಸುಮಾರಾತ ವಿಷಯ ನಮ್ಮದ ಪಂಡೇರ್ ಕುಡುರ್ತಿ ನಮ್ಮ ಪೆರ್ಮೆದ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಆಯ್ನ ಅಂಚಿನ ಡಾಕ್ಟರ್ ಮಾಲಿನಿ ಅಂಚನ್ ನಮ್ಮೊಟ್ಟುಗುಳ್ಳೇರ್ ಆರು ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಒಂಜಾತು ಮಾಹಿತಿನ ಬಕ್ಕ ಈ ಖಂಡದ ಗೊಬ್ಬುದ ಬಗ್ಗೆ ನಮಕ್ ಪಣಿರುಳ್ಳೇರ್. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
1: ಕಾರ್ಯಕ್ರಮದ ಬಗ್ಗೆ ಪನ್ಪುನಾಂಡ
3: ಸರ್ ಕಾರ್ಯಕ್ರಮ ನಿಜವಾದಲ್ಲ ಒಂಜಿ ಈ ಒಂಜಿ ಕೆಸರು ಗದ್ದೆ ಓಟನ್ ನಮ್ಮ ನಾಟಿ ಮನ್ಪುನ ಟೈಮ್ ಆ ಟೈಮ್ ಮನ್ಪುನಂಚಿನ ಒಂಜಿ ಇನ್ನೊಂಜಿ ಗ್ರಾಮೀಣ ಕ್ರೀಡೆ ಬೊಕ್ಕ ಈ ಕ್ರೀಡೆ ದಾಯ ಬೋಡ್ ಬಂಡ ಇತ್ತೆ ಆಧುನಿಕತೆ ಮಸ್ತ್ ಯುವ ಜನತೆಗೆ ಪ್ರಭಾವ ಬೀರೊಂದುಂಡು. ಅಪ್ಪಗ ನಮ್ಮ ಒಂಜಿ ಗ್ರಾಮೀಣ ಒಂಜಿ ಜಾಗುಡುಪ್ಪು ನಂಚಿಂದ ಏತೋ ಒಂಜಿ ಕ್ರೀಡೆಲು ನಶಿಸು ಪೋನುಂಡು ಪಂಡ ಅವು ತೋಜೊಂದಿ ಜೇರೆಗ್ಲ ಮರೆತು ಪೋನುಂಡು. ಆ ಟೈಮ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಬಿಂಬಿಸು ನಂಚಿನ ಈ ಕಂಡಗ ಜಪ್ಪರ ಕೆಲವರಿಗೆ ಗೊತ್ತೇ ಇಜ್ಜಿ ಕಂಡ ಪಂಡ ಕೆಲವರು ತೂತಿನ ಕುಲಿ ಜರ್ದಾಯಪಣ ನಮ್ಮ ಕಾಲೇಜಿಡ್ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕುಲು ಮಾತ್ರ ಇಜ್ಜೇರ್ ಬೆತೆ ಬೇತ ರಾಜ್ಯದ ಬೆತೆ ಬೇತ ಊರುಡ್ದು ಬತ್ತಿನ ಕುಲು ಜೋಕುಲು ಅಕ್ಲೆಗೆ ನಮ್ಮ ಊರ್ದ ಒಂಜಿ ಗ್ರಾಮೀಣ ಒಂಜಿ ಸಂಸ್ಕಾರ ಇಂಚಿನ ಅವನೊಂಜಿ ತೆರಿಪರೆ ಈ ಒಂಜಿ ಕಾರ್ಯಕ್ರಮ ಮಸ್ತ್ ಅಗತ್ಯ ಬೊಕ್ಕ ಇತ್ಯದ ಒಂಜಿ ಯುವ ಜನತೆಗೆ ಕಂಡ ಎಂಚ ಜಪ್ಪುನು ಕಂಡದ ನೀರಡೆಂಚ ಗೊಬ್ಬುನು ಆ ಕಂಡದ ಮಣ್ಣದ ಒಂಜಿ ಪುರ್ಲೆಂಚಿನ ಬೊಕ್ಕ ಐಟೆ ಒಂಜಿ ಜಪ್ಪುನಾಗ ನಮ್ಮ ಒಂಜಿ ಕೈಕಾರ್ಲ ಬಲಗೊಳ್ಳುಂಡು ಸರ್ ಪಂಡ ನಮಕೊಂಜಿ ನಮ್ಮ ಒಂಜಿ ಸ್ಟ್ರೆಂತ್ ನಾಪ ನಮಕೊಂಜಿ ಕಾನ್ಫಿಡೆನ್ಸ್ ಬರ್ಪುಂಡು ಆತ್ಮವಿಶ್ವಾಸ ಬರ್ಪುಂಡು ಖಾಲಿ ನಮ್ಮ ಬಲ್ಪ ಉಪ್ಪುನೇಟತ್ತುಂದು ನೀರು ದೊಟ್ಟಿಗೆ ನಮ್ಮ ಬಲಿಪುವ ಆ ಒಂಜಿ ಪೊರ್ಲೇ ಬೇತೆ. ಸೊ ಅಂಚಾದ ಪುನಗ ಇಂದು ಶಾಲೆದ ಜೋಕ್ಲೆ ಕಾಲೇಜ್ ಜೋಕ್ಲೆಗೆ ಅವಳ ಎನ್ ಎಸ್ ಎಸ್ ದೊಕ್ಕಲು ವರ್ಷ ಇಡೀ ಸೇವೆನ ಮನ್ಪುಯರ್ ಸಮಾಜಗೆ ಅಂಚಾದ ಪುನಗ ಅಕುಲು ಖುಷಿ ಪಡಿಯಾರೆ. ಅಕಲೆಗೊಂಜಿ ಸಂಸ್ಕಾರ ಬದ್ಧವಾಯಿನ ಒಂಜಿ ನೆಲೆಗಟ್ಟಡು ಅಕುಲು ಖುಷಿ ಪಡೆಯರೆ. ಇನ್ನೊಂಜಿ ಕಾರ್ಯಕ್ರಮ ನಿಂಕಲು ಮಂತದ ಸರ್ ಬಟ್ ಮಸ್ತ್ ಜೋಕ್ಲಿಂದ ಏನು ಖುಷಿ ಪಡೊಂದುಲೇ ಬಹುಶಃ ನನ್ನ ದುಂಬುಗು ದೇಡ್ದಿಲ್ಲ ಪೊರ್ಲು ಪೊರ್ಲುದ ರೀತಿದ ಒಂಜಿ ಕ್ರೀಡೆ ಮತ್ತೆ ಇಂದೇನ ಒಂಜಿ ಎಡ್ಡ ರೀತಿಡು ನಮ್ಮ ಮನ್ಪೊಡು ಪನ್ಪುನ ಆಶಾವಾದಲ್ಲ ಇಂಕಲ ಸರ್.
1: ಮುಂಡತೋಡಿ ಪನ್ಪನಂಚಿನ ಜಾಗೆಟ್ ಕಾರ್ಯಕ್ರಮ ಮಲ್ಪಡ ಅಂದ ಮುಲ್ಪದ ಊರದ ಅಕ್ಕಲ ಒಂಜಿ ಸಾಕಾರ ಬೋರ್ಡ್ ಆಪುಂಡು ಅಕ್ಕಲ ಒಂಜಿ ನಮ್ಮ ಜೋಕ್ಲನೊಟ್ಟುಗು ಬಕ್ಕ ಈ ನೆತ್ತ ಮಾತ ವ್ಯವಸ್ಥೆದ ಒಟ್ಟುಗು ಅಕ್ಕಲ ಪಾಲ್ಪಡ್ತಿರ್ ಊರದ ಅಕ್ಕಲ ಬಗ್ಗೆ ಎಂಚ ಸಾಕಾರ ತಿಕ್ಕನ್ ಬಕ್ಕ ಐತೆ ಬಗ್ಗೆ ಪನ್ಪುನಂಡ.
3: ಖಂಡಿತ ಸರ್, ಇಂಕಲು ಈ ಕೆಸರು ಗದ್ದೆ ಓಟ ಮನ್ಪರ ಮಸ್ತ್ ಕಂಡನ್ ನಾಡೊಂದಿತ್ತ ದಾಯಪಂಡ ಬರ್ಸಬೂರ್ನ ಟೈಮ್ ಇಂದು ಮನ್ಪುನಂಚಿನ ಒಂಜಿ ಕ್ರೀಡೆ ಬಟ್ ಕೆಲವೊಂಜಿ ಕಾರಣರ್ದಾತ್ರ ಇಂಕುಲು ಬೊಕ್ಕ ಮನ್ಪೋಡ ಅಂಡ್ ಈ ಟೈಮ್ ಈ ಟೈಮ್ ಮನ್ಪುನಾಗ ಜಾಸ್ತಿ ಕಂಡ ಕೆಸರು ಗದ್ದೆ ನಮಗೆ ತಿಕ್ಕುಜಿ ಸರ್. ಅಂಚ ನಾಡೊಂದು ಪೋನಾಗ ಮುಲ್ಪ ಮುಂಡತ್ತೋಡಿದ ಶಾರದಮ್ಮ ಬೊಕ್ಕ ದೇವರಾಜ್ ಮುಕುಲು ನಮಕ್ ಕಂಡನು ಕೊರಿಯರು ಸರ್. ಕಂಡ ಮಾತ್ರ ಕೊರ್ನತ್ತಕ್ಲು ನಮ್ಮ ಜೋಕ್ಲಿಗೆ ಮಧ್ಯಾಹ್ನದ ಒಣಸು ಒಂದು ಈತ ಅರಿ ಅವು ಕೊರಿಯರು ಬೊಕ್ಕ ಆಯ್ತ ಅಡುಗೆದ ವ್ಯವಸ್ಥೆಯಲ್ಲಿ ನಕ್ಲು ಮಂತು ಕೊರಿಯರು ಇಂಕಲ ಜೋಕ್ಲೊಟ್ಟಿಗೆ ಸೇರಿದ ಅಕುಲ್ಲ ಒಂಜಿ ಸಹಕಾರನ್ನು ಕೊರಿಯರು ಬೊಕ್ಕ ಆಯ್ತನೆ ಕೈತಲ್ದ ಒಂಜಿ ಮಂಜುನಾಥ್ಯರ್ ನಿಲ್ಲಿತ್ತ ಉಂಡು ಆರ್ಲಂಚೇನೆ ಜೋಕ್ಲೆಗೆ ನೀರದ ವ್ಯವಸ್ಥೆ ಮಂತು ಕೊರಿಯರು ಜೋಕ್ಲೆಗೆ ಒಂಜಿ ಖುಷಿ ಪಡಿಯರ ಒಂಜಿ ಐಸ್ ಕ್ರೀಮ್ ದ ವ್ಯವಸ್ಥೆ ಮಂತು ಕೊಡಿಯರು ಅಂಚ ಊರದ ಜನಕ್ಕೆಲ್ಲ ಸಹಕಾರ ಎಲ್ಲ ಮಸ್ತ್ ಉಂಡು ಸರ್. ಅಂದೇಟ್ ನಮ್ಮ ಸಂಸ್ಥೆದ ಪ್ರಾಂಶುಪಾಲರು ಮೀನಾದ್ ನಮ್ಮ ವಿಶ್ವನಾಥ್ ಸರ್ ಪ್ರಾಂಶುಪಾಲರು ಬೊಕ್ಕ ನಮ್ಮ ಕಾಲೇಜ್ ಇದ ನಮ್ಮ ಸಂಸ್ಥೆದ ಸಹಕಾರದ್ದು ನಮಕೊಂಜಿ ಒಂಜಿ ಎಡ್ಡಂತಿನ ಒಂಜಿ ಕ್ರೀಡೆನು ಒಂಜಿ ಓಟನು ನಮಕ್ ಆಯೋಜನೆ ಮನ್ಪರೆ ಸಹಕಾರ ಅಂಡ್ ಸರ್.
1: ಮಸ್ತ್ ವಿಷಯ ತಿರುಪಾರ ಸೊಲ್ಮೆಲ್ಲು ಮೇಡಮ್ ಇರಿಗೆ
3: ಸೊಲ್ಮೆಲ್ ಸರ್.
1: ಇತ್ತೆ ನಮ್ಮೊಟ್ಟುಗು ಎಸ್ ಡಿ ಎಂ ಕಾಲೇಜ್ ಇದ ಎನ್ ಎಸ್ ಎಸ್ ಘಟಕದ ನಾಯಕಿ ನಮ್ಮೊಟ್ಟುಗಳೇರು ಏನಪ್ಪದರ್
4: ತೃತೀಯ
1: ಇತ್ತೆ ಎನ್ ಎಸ್ ಎಸ್ ಘಟಕದ ವತಿಡ್ದ ಮುಂಡತ್ತೋಡಿ ಪನ್ಪನಂಚಿನ ಈ ಜಾಗಿಡು ಒಂಜಿ ಕಂಡುಡೊಂಜಿ ಗೊಬ್ಬು ಕಾರ್ಯಕ್ರಮ ನಡತಂದುಂಡು ನೆತ್ತ ಪಿರವುಡಿರು ಬೆನಂದುಲ್ಲರು ಬೊಕ್ಕ ಕಾಂಡೆಡ್ ದಿಂಚಲ ನೆಟ್ಟು ಪಾಲ್ ಪಡೆದರು ನೆತ್ತ ಒಂಜಿ ಅನುಭವ ಬೊಕ್ಕ ಖುಷಿ ನೆಂಚ ಇರು ಪಟ್ಟಣವರು
4: ಈ ಒಂಜಿ ಗದ್ದೆ ನಾಟಿದ ಕಾರ್ಯಕ್ರಮ ಒಂಜಿ ಗದ್ದೆ ಗೊಬ್ಬುನ ಕಾರ್ಯಕ್ರಮ ಮಸ್ತ್ ದಿನ ನೋಡಿದಿಂಚಿ ಮಲ್ಪಡು ನಮ್ಮ ರಾಯ್ತೊಂದಿತ್ತ ಪಂಡ ಎಂಕ್ಲ ಸ್ವಯಂ ಸೇವಕರು ಮಾತಾಡ್ಲ ಬೆಂದೊಂದಿಪ್ಪ ಅಂಡ ಎಂಕ್ಲೆಗೆ ಒಂಜಿ ಸಮಯ ಅಂದು ಎಂಕ್ಲೊಂಜಿ ದೀವ ನೋಡು ಅಂಡ್ ಮಾತೆರ್ಲ ಒಂಜಿ ಒಟ್ಟುಗು ಸೇರ್ದು ಗೊಬ್ಬೊಡು ತೆಲಿಪ್ಪೊಡು ಅಂತ ಆಸೆ ಇಡಿತ್ತ ಅಂಚ ಕೋಡೆ ಸಡನ್ ಅದು ಇನಿ ಮಲ್ಪುಗ ಅಂದ ಒಂಜಿ ಪ್ಲಾನ್ ಅಂಡ್ ಲಾಸ್ಟ್ ಮೂಮೆಂಟ್ ಪ್ಲಾನ್ ಅಂಡ್ ಅಲ್ಲ ಮಾತೆರ್ಲ ಒಗ್ಗೂಡುದು ಒಂಜಿ ಪ್ಲಾನ್ ಮಲ್ತದ ಮಲ್ತದ ಇನಿ ತೋಲೆ ಇಕ್ಲೆ ಮಾತೆರ್ಲ ಗೊಬ್ಬೊಂದುಲ್ಲೇರು ಮಾತೆರ್ಲ ಖುಷಿಟ್ಟುಲ್ಲೇರು ಒಂಜಿ ಗೊಬ್ಬು ಬಣ್ಣಗ ಅಲ್ಲ ಕಾಂಪಿಟೇಷನ್ ಜಾಸ್ತಿ ಒಂಜಿ ಖುಷಿ ಉಂಡು ಮಾತ್ರೆಗ್ಲ ನಮ್ಮ ಮಾತೆರ್ಲ ಒಟ್ಟುಗು ಸೇರ್ದ ಇನಿ ಹನ್ಪುನವು ಅಂಚ ಒಂದು ಎಂಕು ಫಸ್ಟ್ ಟೈಮ್ ಕೆಸರ್ದ ಕಂಡೋಡು ಒಂಜಿ ಗೊಬ್ಬೋದು ಅಂಚ ಎನ್ನಲ್ಲ ಒಂಜಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಪನಲ್ಲಿ ಎನ್ ಎಸ್ ಎಸ್ ಇರ್ದಾರ ಅಂಚ ಮಸ್ತ್ ಜನ ಕಂಡೊಂದಿತ್ತೇರ ಅಕ್ಲೆಗ್ಲ ಒಂಜಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಡ್ ಎಕ್ಸ್ಪೀರಿಯನ್ಸ್ ಆಂಡಂದು ಅಂಡ್ ಎಂಕ್ಲ ಫೈನಲ್ ಇಯರ್ಸ್ ಸೀನಿಯರ್ಸ್ ಇಲ್ಲೇರು ಸೂಪರ್ ಸೀನಿಯರ್ಸ್ ಒತ್ತೇರು ಅಂಚ ಮಾತೆಲ್ಲ ಸೇರಿದ್ರು ಭಾರಿ ಖುಷಿ ಅಂಡಿ ನಿತ್ತ ಕಾರ್ಯಕ್ರಮ
1: ಇರು ನೆಟ್ಟು ಭಾರಿ ಖುಷಿ ಪಡೆತಾರೆ
4: ಮಸ್ತ್ ಖುಷಿ ಪಡೆತ್ತೆ ಅವೆ ಪಂಡ್ಲೆಕ ಮಸ್ತ್ ನೋಡ್ದಿಂಚಿ ಕಾತೊಂದಿತ್ತ ಇಂಚಿನ್ನೊಂಜಿ ಒಂದು ಸ್ಪರ್ಧೆ ಮಲ್ಪೊಡೊಂದು ಮಾತೆಲ್ಲ ಸೇರಿದ ಅವೇ ಒಂಚಿ ಮಲ್ಲ ಖುಷಿ ಸೇರಿದ ಒಂದ್ ಮಲ್ಲ ಖುಷಿ
1: ಧನ್ಯವಾದ ಏನಪ್ಪದರ್
5: ಏನಪ್ಪದರ್ ನಂದಿನಿ
1: ಪಲ್ಲೆ ಇನಿತ ಈ ಕಂಡಡೊಂಜಿ ಗೊಬ್ಬದ ಬಗ್ಗೆ ದಾದ ಬನ್ಪರ
5: ಕಂಡದ ಗೊಬ್ಬು ಪಂಡ ಮಾತೆಲ್ಲ ಎಂಜಾಯ್ ಮಲ್ತೊಂದಿಲ್ಲೇರ್ ಬಟ್ ನಮ್ಮಲ್ಲಿ ಎಂಜಾಯ್ ಮಲ್ತೊಂದಿಲ್ಲ ಬಟ್ ಎಂಚ ಪಂಡ ಮಧ್ಯಾಹ್ನದ ಒಣಸ ಹೊಡತ ಜೋಕ್ಲೆಗೆ ಸೊ ಜೋಕ್ಲೆ ಒಣಸ ಹೊಡೊಂದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿತ್ತ ಸೊ ಅಂಚಿ ಸೈಡ್ಲ ಇತ್ತೆ ಕಂಡದಲ್ಪಲ ಬೊಕ್ಕ ದೇವರಾಜ್ ಅಂಕಲ ಅಕ್ಕಲ ಇಲ್ಲಲ್ಪೋದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿಲ್ಲ ಅಕ್ಲೆಗ್ ಒಂಜಿ ಎಂಜಾಯ್ಮೆಂಟ್ ಅಂಡ ಎಂಕ್ಲೆಗ್ಲ ಒಂಜಿ ಬೆಟರ್ ಎಕ್ಸ್ಪೀರಿಯನ್ಸ್ ಎಂಕ್ಲೆಗ್ ಪನ್ಪುನಂಡ ಇತ್ತೆ ಇಲ್ಲಲ್ ನಾಲ್ ಜನಕ್ ಮನ್ಪುನ ಗಂಜಿ ಬೇತೆ ಈತ ಜನಕ್ ಗಂಜಿ ಬೇಪೋನ ಪಂಡ ಇಟ್ ಫೀಲ್ಸ್ ಡಿಫ್ರೆಂಟ್ ಅಂದ ಎಂಕ್ಲೆಗ್
1: ಕೆಸರದ ಕಂಡು ಗೊಬ್ಬ್ಯರ ಬಕ್ಕನೆತ್ತೆ ಎಂಚ ಖುಷಿ ಪಡೆಯರಿ
5: ಅವೆ ಎಂಕ್ ಆಕ್ಚುಲಿ ಟೈಮ್ ತಿಕ್ಕಿಜಿ ಏನ್ ಅಂಚಿಂಚಿ ರಡ್ ಕೊಡಿಲ್ಲ ಪೋದು ಆಯ್ತ ಇನಿಷಿಯೇಟಿವ್ ನಿರ್ವಹಣೆ ಅಂತ ಒಂದಿತ್ತೆ ಸೊ ಅಕ್ಲ ಎಂಕ್ಲ ಫ್ರೆಂಡ್ಸ್ ಗೊಬ್ಬನ ತೋದೆ ಏನ ಖುಷಿ ಎಂಕ್ಲ ಎಂಕ್ ಖುಷಿ ಆವೊಂದು ಅಂಚ ಅಕ್ಲ ಎಂಜಾಯ್ ಮಲ್ತೊಂದಿಲ್ಲ ರಥ ಎಂಕ್ಲ ಅಂಚ ಖುಷಿ ಆವೊಂದು
1: ಸೊಲ್ಮೆಲು
5: ಸೊಲ್ಮೆ
1: ಅಂಚನೆ ನಮ್ಮೊಟ್ಟುಗು ಇತ್ತೆ ರಾಮಕೃಷ್ಣ ಶರ್ಮಾ ಮೇರ್ ನಮ್ಮ ಎನ್ ಎಸ್ ಎಸ್ ದ ಒಂಜಿ ಹಿರಿಯ ವಿದ್ಯಾರ್ಥಿಲ ಅಂದ್ ಆರು ನಮ್ಮೊಟ್ಟುಗಳೇರ್ ನಮಸ್ತೆ
6: ನಮಸ್ತೆ ಸರ್ ಒಂಜಿ ಎನ್ ಎಸ್ ಎಸ್ ಒಂಜಿ ಪೊಸತ್ತ ಅನುಭವ ಪಂಡ ಡಿಗ್ರಿಡ್ ಎಂಕ್ಲಿಪ್ ನಗಪುರ ಅಂಚಿತ್ನ ಪ್ರೋಗ್ರಾಮ್ ಇಜ್ಜಂಡ್ ಇತ್ತದ ಯೋಜನಾಧಿಕಾರಿರು ಪೂರ ಸೇರಿದ ಒಂಜಿ ಪೊಸ ಪೊಸ ಯೋಜನೆ ಒಂಜಿ ಮತ್ತೊಂದು ಇತ್ತ ಈ ಸರ್ತಿ ಒಂಜಿ ಕೆಸರಡು ಒಂಜಿ ದಿನ ಅಂದ್ ಎನ್ಎಸ್ ದ ಜೋಕ್ಲೆಗೆ ಮಲ್ತೇರು. ನಮ್ಮ ತೂದೀಪ ಸುಮಾರು ಊರುಡು ಪೂರ ಮಲ್ತೊಂದುಲ್ಲೇರು ಇತ್ತೆ. ಒಂಜೊಂಜಿ ಸಂಘಟನೆಲ್ಲು ಒಂಜೊಂಜಿ ತಂಡದಕ್ಕಲು ಪೂರ ಕೆಸರಡೊಂಜಿ ದಿನ ಮಲ್ತೊಂದುಲ್ಲೇರು. ಉಂದಿನ ಈ ಯೋಚನೆಯನ್ನು ನಮ್ಮ ಎನ್ಎಸ್ಎಸ್ ಎಲ್ಲ ಕೊನತದ ದಾಯಪಂಡ ಇತ್ತದ ಜೋಕ್ಲೆಗೆ ವನಸು ಮಲ್ಪೇರು. ಆಂಡ ಐತ ಒಂಜಿ ವ್ಯಾಲ್ಯೂ ಪಂಪನ ಗೊತ್ತಿಜಿತ್ತೆ. ಐತ ಏತ ಬೆಲೆ ಉಂಡು ಅರಿ ಪಂಪುನ ವೆಂಚ ಆಪುಂಡು. ಐತ ಪಿರವುಡು ರೈತರ ಕಷ್ಟದಾದ ಉಂಡು ಎಂಚ ಇಪ್ಪೇರ್ ಹಾಕ್ಲಿ ಅಕ್ಲಿನ ಜೀವನ ಎಂಚ ಉಂಡು ಅಂದ್ ಪೂರ ಇತ್ತದ ಜೋಕ್ಲೆ ಗೊತ್ತುಜಿ. ಉಂದೇನು ಪೂರ ಒಂಜಿ ಇತ್ತದ ಜೋಕ್ಲೆ ಒಂಜಿ ತೆರಿಪಾಯಾರ ನಮ್ಮ ಇಂಚಿತ್ತಿನ ಕಾರ್ಯಕ್ರಮ ಒಂಜಿ ಮಲ್ತೊಂದುಲ್ಲ. ನೆಟ್ಟು ನಮ್ಮ ಸುಮಾರು ಸ್ಪರ್ಧೆಲು ಪುನಃ ಮಲ್ತೊಂದುಲ್ಲ. ಪಂಡ ಉಪ್ಪು ಮುಡಿ ಓಟ ಬಂದು ಬುಕ್ಕ ಕಂಬುಲ ಹಗ್ಗ ಜಗ್ಗಾಟ ಇತ್ತೆ. ಹಗ್ಗ ಜಗ್ಗಾಟ ನಡೆಯೊಂದುಂಡು. ಬುಕ್ಕ ಅಂಚನೆ ವಾಲಿಬಾಲ್ ಬುಕ್ಕ ಇಂಚಿತ್ತಿನ ಬೇತೆ ಬೇತೆ ಓಟ ದಿಪ್ಪು ಇಂಚಿತ್ತಿನ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದುಲ್ಲ. ಒಂದು ಎಪ್ಪಲ ಪೂರ ಕಡೆಟ್ಲ ಒಂದು ಆಪುನವೆ ಆಂಡ ನೆತ್ತ ವಿಶೇಷದಾದ ಪಂಡ ಎಂಕ್ಲೊಂಜಿ ಈ ಸರ್ತಿ ಹೊಸ ಯೋಚನೆ ಮಲ್ತೊಂದು ಪೂರ ಬಹುಮಾನ ಪಂದು ಇತ್ತೆ ಪ್ಲಾಸ್ಟಿಕ್ ಅವು ಒಂದು ಪೂರ ಯೂಸ್ ಮಲ್ತೊಂದುಲ್ಲೇರಿ. ಐಕ್ ಎಂಕ್ಲ ಎನ್ ಎಸ್ ಎಸ್ಲಿ ಎಪ್ಪಲ ಸ್ವಚ್ಛತೆ ಕಡೆ ಫಸ್ಟ್ ಒಂದು ಪ್ರಾಮುಖ್ಯತೆ ಕೊರ್ಪ. ಐಕೋಸ್ಕರ ಎಂಕ್ಲಿ ಒಂಜಿ ಹೊಸ ವಿಭಿನ್ನ ಒಂಜಿ ಪ್ರಯೋಗ ಮಲ್ತೊಂದಿಲ್ಲ. ದಾದ ಪಂಡ ಒಂಜಿ ಹಳ್ಳಿದವೇ ವಸ್ತು ಆಯ್ನ ಚಿತ್ನ ಇತ್ತೆ ಅರಿ ಆದಿಪ್ಪು ಬೆಲ್ಲ ಆದಿಪ್ಪು ತಾರಾಯಿ ಕರ್ಂಬು ಆದಿಪ್ಪು ಇಂಚಿತ್ನ ಪಪ್ಪಾಯ ಬಚ್ಚಂಗಾಯಿ ಇಂಚಿತ್ನ ಪೂರ ವಸ್ತುಲೇನು ನಮ್ಮ ಪ್ರೈಸ್ ಅದಕ್ಕೋರೊಂದಿಲ್ಲ. ಇಲ್ಲಿ ಒಂದೊಂಜಿ ಎಂಕ್ಲ ಹೊಸತ್ತೊಂಜಿ ವಿಶೇಷವಾಯಿನ ಚಿತ್ನ ಪ್ರಯೋಗ ಈ ಸರ್ತಿ ಒಂಜಿ ಅಂಚನೆ ಒಂಜಿ ಬಾರಿ ಎಡ್ಡೆ ರೀತಿ ಒಂದೊಂಜಿ ನಡ್ತೊಂದುಂಡು. ಈ ಸರ್ತಿ ಒಂಜಿ ಫಸ್ಟ್ ಪ್ರಯತ್ನ ಎನ್ ಎಸ್ ಎಸ್ ಕಡ್ಡ ಹಿಡಿದೊಂಜಿ ಇತ್ತೆ ಅರಿಕ್ಕೊಂಜಿ ಐತ ಒಂಜಿ ವ್ಯಾಲ್ಯೂ ಗೊತ್ತಾವುಡು ಪಂಡದು ಎಂಚಿತ್ನ ಒಂಜಿ ಕಾರ್ಯಕ್ರಮ ಮೂಲ ನಡಪ ಒಂದಲ್ಲ. ಅಂಚನೆ ನನ್ನ ಈ ಕಂಡಡು ಬಿತ್ತನೆ ಮಲ್ತದು ಐತ ಅರಿತ ಕೃಷಿಲ ಜೋಕ್ಲೆ ಮಲ್ಪೋಡನ್ ಎಂಕ್ಲ ಆಸೆ ಇಲ್ಲದಕ್ಲಿ ಒತ್ತರಂಡ ಅವೆನ್ಲ ಉಂದ ಇಲ್ಲದಕ್ಲಿ ಬಂತೇನ್ ಇಕ್ಲೆ ಮಲ್ಪೋಡಂದು ಅಂಚ ಅದು ಅವೆನ್ಲ ಇತ್ತೆ ನೆಕ್ಸ್ಟ್ ಮಲ್ಪರ ಉಂಡು ಒಂಜಿ ರಡ್ಡು ಆರಡು ಅಂಚ ಇಂಚಿತ್ನ ಕಾರ್ಯಕ್ರಮ ಪೂರಾ ಎನ್ ಎಸ್ ಎಸ್ ಇತ್ತೆ ಆ ಒಂದು ಉಂಟು ಅಂಚ ಭಾರಿ ಖುಷಿ ಉಂಟು.
1: ಸೊಲ್ಮೇಲು
6: ಧನ್ಯವಾದಗಳು ಸರ್. ಸೊಲ್ಮೇಲು
1: ಅಂಚನೆ ನಮ್ಮೊಟ್ಟಿಗು ಎನ್ ಎಸ್ ಎಸ್ ದ ಧನುಷ್ ನಮ್ಮೊಟ್ಟಿಗೆ ನಮಸ್ತೆ.
3: ನಮಸ್ತೆ.
1: ಪಲ್ಲೇರು ಕಾಂಡೆ ದಿಂಚಿ ಈ ಒಂಜಿ ಖಂಡದ ಗೊಬ್ಬುಡು ಪಾಲ್ ಪಡೆತಾರೆ ನೆತ್ತ ಬಗ್ಗೆ ದಾದ ಬಂದ್ರೆ
3: ಸುಮಾರು ಖುಷಿ ಆಪುಂಡು. ಇತ್ತೆಂಕಲ್ಲಿಗೆ ಈ ವರ್ಷ ಎಂಕಲ್ಲಿಗೆ ಇತ್ತನೇ ಮಟ್ಟದ ಎನ್ ಎಸ್ ಎಸ್ ಈ ವರ್ಷನಿಗೆ ಒಂಜಿ ದೈತ ಕಂಡಡ ಗೊಬ್ಬನ ಒಂಜಿ ಅವಕಾಶ ತೆಗೆದಲ್ಲಿ ಪಂಡ ಈ ಒಂಜಿ ಆಧುನಿಕ ಯುಗಟ್ಟು ಕಂಡ ಪನ್ಪನವು ಇತ ಚಿತ್ರಡೆದು ಓಡತ್ತಂತೆ ಇಂಚಿತ್ನ ಸುಮಾರು ಜನಕ್ಕೆ ಗೊತ್ತೇ ಇಜ್ಜಿ ಈ ಒಂಜಿ ಕಂಡ ಪನ್ಪನ ಚಿತ್ನ ಹೆಂಚಿನ ಅಂದ್ರೆ ಸೊ ಈ ಒಂಜಿ ಕಾಲಡ್ ಎಂಕಲ್ ಎಡ್ಡೆ ಅವಕಾಶ ಕೊಡ್ತಾರೆ ಎಂಕಲ್ನ ಯೋಜನಾಧಿಕಾರಿ ಬೇತೆ ಬೇತೆ ಗೊಬ್ಬು ಅವಡೆ ಒಂದು ಹಗ್ಗ ಜಗ್ಗಾಟ ಅವಡೆ ಮೊಸರು ಕುಡಿಕೆ ಅವಡೆ ಅಂಚನ ಬೇತೆ ಬೇತೆ ಗೊಬ್ಬು ಎಂಕಲೆ ಆಯೋಜಿಸುತ್ತಾರೆ. ಬುಕ್ಕೊಂಜಿ ವಿಶೇಷದಾದ ಪಂಡ ಇವೊಂದು ಎಂಕಲೆ ಬಹುಮಾನವಾದ ಗೊರೊಂದಿಲ್ಲ ರಂಡ ಕರ್ಂಬ ಅವಡೆ ಬಪ್ಪಂಗಾಯ ಅವಡೆ ಇಂಚಿತ್ನ ಬೇತೆ ಬೇತೆ ರೀತಿದ ಎಂಕಲೆಗೆ ಬಹುಮಾನ ರೀತಿ ಕೊರೊಂದಿಲ್ಲ ಸುಮಾರು ಖುಷಿ ಆವೊಂದುಂಡು. ಧನ್ಯವಾದ.
1: ಅಂಚನೆ ಮುಲ್ಪ ಈ ಮುಂಡತೋಡಿ ಪನ್ಪುನಲ್ಪ ಇನಿ ಕಂಡರು ಗೊಬ್ಬು ನಡತೊಂದು ನಮ್ಮ ಎಸ್ ಡಿ ಎಂ ಕಾಲೇಜಿದ ಎನ್ ಎಸ್ ಎಸ್ ಗಡದ ಜೋಕ್ಲೆನ ನೆತ್ತ ಕಂಡದ ಒಂಜಿ ಜವಾಬ್ದಾರಿ ತಂದು ಅವಿನ ಒದಗಾದು ಕೊರ್ನಾರು ನಮ್ಮ ಶಾರದಮ್ಮ ಆರು ನಮ್ಮೊಟ್ಟುಗುಳ್ಳೇರು. ನಮಸ್ತೆ.
3: ನಮಸ್ತೆ.
1: ಈ ಜೋಕ್ಲು ಇನ್ನ ಕಂಡು ಬತ್ತಿದ್ದೇರು ಅಲ್ಪ ಮತ ಗೊಬ್ಬೊಂದುಲ್ಲೇರು ದಾದ ಬನ್ಪರಿ
3: ಇನ್ನಿ ಜೋಕ್ಲು ರಡ್ನೇ ವರ್ಷದ ಜೋಕ್ಲು ಗೊಬ್ಬೊಂದಿಲ್ಲ ಭಾರಿ ಖುಷಿ ಆಂಡ್ ಎಂಕ್ಲ ಆಯ್ನ ತಾಕ್ಲೆ ಶಾಖರ ಮಲ್ತದು ಆಗ್ಲೆ ನೆಡ್ಡ ರೀತಿ ಜೋಕ್ಲೇನ ಮಲ್ಪಡ್ಬಾರ್ದು ಎಂಕ್ಲಿಕೇನೊಂದು ಇಪ್ಪು ಎಡ್ಡೆ ಜೋಕ್ಲು ಎಡ್ಡೆ ಇತ್ರಾಸಲು ಎಡ್ಡೆ ಬತ್ತನ ಜೋಕ್ಲು ಎಡ್ಡೆ ಒಂದು ಮಲ್ತೀರಿ ನನ್ನಲ್ಲಿ ಅಂಚರಿ ಮಿತ್ತಗಳ ಎಂಕ್ಲ ಎಡ್ಡೆ ಜೋಕ್ಲು ಬತ್ತನ ಎಂಕ್ಲ ಎಂಕ್ಲ ಕಂಡ ಏಪಲ ಕೊರ್ರೆ ಎಂಕ್ಲ ರೆಡಿ ಉಳ್ಳ
1: ಇದೆ ಇರಡ ಏತು ಕಂಡ ಇತ್ತಿನ ಬಗ್ಗೆ ಕಂಡು ಏತು ವರ್ಷದಿಂಚೀರ್ ನಾಟಿಪುರ ಮಲ್ತಂದಿರ್ ನೆತ್ತ ಬಗ್ಗೆ ಒಂಜಿ ನೆಂಪು ಪಟ್ಟೊಂಡ
3: ಏನಂಜಿ ಪತ್ತು ನಲ್ಪು ವರ್ಷದಿಂಚಿ ಏನ್ ಮಲ್ತಂದುಲ್ಲೆ ಅಕ್ಕದೊಮ್ಮೆ ನಮ್ಮ ಮಾಮಿ ಸಮಲೆ ಮಲ್ತಂದಿರಿ ಅಕ್ಲು ಮಲ್ತಲೇಕೊನೆ ಏನ ಮಲ್ತಂದುಲ್ಲೆ ಅಕ್ಲು ಎಂಚ ಬಿತ್ತು ಎಂಚ ದಿವಡ್ ಮಾಡ್ಬೇದಿರಿ ಅಂಚನೆ ಬಿತ್ತು ದಿವೊಂದು ಆಯ್ತಾ ಸಾಗೋಲಿ ಮಲ್ತೊಂದು ವರ್ಷ ಪ್ರತಿ ಎಂಕ್ಲು ಸಾಗೋಲಿ ಮಲ್ಪೇನು ಕೈದು ಮಲ್ತಿಜ ಎಡ್ಡ ರೀತಿ ಮಲ್ತೊಂದುಲ್ಲ ನನ್ನಲ್ಲ ಎಂಕ್ಲ ಜೋಕ್ಲ ಮಲ್ಪಡ್ ಬಾಡೋದು ಎಂಕ್ಲಿಕ್ ಏನೊಂದು ದೊಡ್ಡ ಪಾತ್ರ
1: ಕಂಡದ ಬೇಲೆಗೆ ಜನಕ್ಲು ಮಂದ ಬರ್ಪುಜಿರಿಂದ ಮಂದ ಬಂದ್ಪೇರು ಈ ರೀತಿ ಇರ್ನ ಒಂದು ಅನುಭವದಾದ ಬನ್ಪರ ಕಂಡದ ಬೇಲೆಗೆ ಬರ್ಪೇರ ಅತ ಪದ ಬನ್ಪುನಕ್ಲು ಉಳ್ಳೇರ ಅತ ಬೊಲ್ಪೂರ್ದು ಮಧ್ಯಾಹ್ನ ಮುಟ್ಟ ಮಧ್ಯಾಹ್ನ ನಡೆದು ಬಯ್ಯ ಮುಟ್ಟ ನಾಟಿ ಮಲ್ಪುನಕ್ಲು ಕಂಡೋಡು ಬೆಲೆ ಮಲ್ಪುನಕ್ಲು ಉಳ್ಳೇರ ನೆತ್ತ ಬಗ್ಗೆ ಬನ್ಪುನಾಡ
3: ನೆಟ ಕಂಡೋಗು ದಿನ ಮಧ್ಯ ಇಡೀ ದಿನ ಎರಡು ಮೂಜಿ ದಿನ ಎಲ್ಲ ಬರ್ತದೆ ಎಂಕ್ಲ ಕಂಡೋಡು ಬೆನ್ಪುನಾಕ್ಲು ಉಳ್ಳೇರಿ ಒಂಜಿ ವಾರಲ್ಲ ಎಂಕ್ಲ ಒಜುರ ಹಾಪುಂಡು ಬೇಡ್ನಿ ಅಂಚ ಎಂಕ್ಲೆ ಮಸ್ತ್ ಜನ ಬೋಡ್ ಹಾಪುಣ ಎಂಕ್ಲೆಗೆ ಒಂಜಿ ಎರಡು ಜನ ಎಂಕ್ಲೆ ಬೆನ್ ಪೂಜಾ ಎಂಕ್ಲೆ ಒಂಜಿ ಕಂಡೋ ಒಂಜಿ ಪತ್ತು ಮುಪ್ಪ ಜನ
7: ಆಬೇದನ ದುಂಬೂರ ಇತ್ತೆ ಜನಕ್ಕಲ್ ಬರ್ಪು ಜರತಿ ಅಂಚೆ ಮಿಷಿನ್ ನಡಪುಣ ಇತ್ತೆ ಬರ್ರಕೇನು ಚೀರು ಪಂಡ ದುಂಬುಲ ಆಕ್ಲಿಕ್ಕೆ ಆಪುಜಿಗೆ ಅಂಚ ಬರ್ರಕೇನು ಚೀರು ಒಂದು ರೇಟ್ಲ ಜಾಸ್ತಿ ಆವುದುಂಟು ಎಂಕ್ಲಿಗೆ ಭಾರಿ ಸಮಸ್ಯೆ ಆಗುಂಡು ಇತ್ತ ಬಗ್ಗೆ ದಾಯದ ಮಂಡ ಕೃಷಿ ಮಲ್ಪರ ಏರ್ಲಕ್ಕೇನು ಚೀರು ಖಂಡ ಮಲ್ಪರ ಅವ ಬುರ್ಚಿ ಎಂಕ್ಲಿಗೆ ದಾಯಗೈಟ್ ದಾಲ ಲಾಭಜ್ಜಿ ಎಂಕ್ಲಿಗೆ ಅಂಚೆ ಎಂಕ್ಲಿಗೆ ಲಾಭಜ್ಜಿಜಿನಲ್ಲ ಆಂಡಲ್ ಎಂಕ್ಲು ಏನೋ ಬಿಡು ಪೂಜೆ ಕಂಡ ಬಣ್ಣದ ಮಲ್ತೊಂದುಲ್ಲೆ ಜೋಕ್ಲು ಬಣ್ಣದಲ್ಲೇರು ಬರ್ಚಿ ಬರ್ಚಿ ಅಮ್ಮ ದಾಯಕ ಹೀರ ಬೆನ್ಪುಣ ಇರ ಬಣ್ಣದಲ್ಲೇರು ಆಂಡಲ್ ಬರ್ಚಿ ನಮನ ಕಂಡ ನಮ್ಮ ಮಲ್ಪುಗ ನಮ್ಮ
8: ಹಿರಿಯರು ಮಲ್ತೊಂದು
7: ಹಿರಿಯರು ಹಿರಿಯರೇ ಮಲ್ತೊಂದಿದ್ದೇರೆ ನಮ್ಮ ಮಾಮಿ ಸಮ್ಮಲೆ ಮಲ್ತೊಂದಿತ್ತೇರಿ ಎಡ ರೀತಿಡು ಅಂಚನೆ ಏಲ್ನ ಮಲ್ಪೋಡು ಬಣ್ಣದ ಇನ್ನೊಂದು ಆಸೆ ಅಕ್ಲು ಮಲ್ತಲೇಕೊಂಡು ಎನ್ನ ಆವಡು ಬೇಲೆ ಮಾಮಿ ಸಮ್ಮಲೆ ಅವ್ನು ಏಳು ಗಂಟೆ ಮುಂಟಲ್ಲ ಏನು ಈ ಕಂಡೋಡು ಪುಟೇರ್ ನಾಳು ಪುಲ್ಲೇಕೆಲ್ಲ ರಾತ್ರಿ ಎಲ್ಲ ಏನು ಗೊಬ್ಬರ ತುಂಬುದು ಬೆಂತು ನಾಳೇನು ನನ್ನಲ್ಲ ಹಿಂಗ್ ಬೆನೋಡೊಂದು ಆಸೆ ಉಂಡು ಏತಿ ನಾವು ಕೈಗಾರ ಸುಖ ದೇವ್ರ ಕೊರಿಯರ ಆನಿ ಮುಟ್ಟೆ ಏನು ಬೇನ್ಪೆ ಮಾಡಮ್ ಧೈರ್ಯ ಜೋಕ್ಲು ಬರ್ಚಿನೇ ಮಾಡೋದಿಲ್ಲ ಇರ್ತೇಲ ಬರ್ಚಿ ಅಮ್ಮ ಬರ್ಚಿ ಹೀರೆ ಕಂಡ ದಾಯಗೀರೆ ತೀರು ಜೀರೆ ನನ್ನ ದೊಂಬು ಊರೋಡ್ ಚೀರ್ ಬಣ್ಪಿ ರಾಣಲ್ಲ ಎನ್ನ ಆಟ ಮಲ್ಪೊಡೆ ಬಿತ್ತ ಪುಂಬಿ ಬಿತ್ತ ವಾಡ್ದು ಆಯ್ನ ನೇಜ್ ಮಲ್ಪುನ ಪೂರ ಬೇಲೆ ಎನ್ನ ಅಕ್ಲು ಪಣ್ಪೇರು ಅಕ್ಲು ಬಣ್ಣ ಎಂಕ್ ಮನಸ್ಸು ಬರ್ಬೋಜಿ ಕಂಡು ನಾಡಿಗೆ ಬಿಡ್ರ ಖಜಾಬುಲ ಯಾರ ಬಿಡ್ರ ಎಂಕ್ ಬೇಜಾರ ಹಾಕೊಂಡು ಅಂಚ ಆತ ಮಲ್ತ
1: ಬಾರಿ ಎಡ್ಡೆಪುದ ಪಾತ್ರನ ಎಂಗ್ಲೇ ಪಂಡರೆ ಈಗ ಸೊಲ್ಮೇಲು ಅಂಚನೆ ಇರು ಕಂಡುಡು ಮತ್ತೆ ಉಪ್ಪನಗ ಕೆಲವು ನೇಜಿದ ಕಬಿತಿನ ಪುರ ಪಂತರ ಎಂಗ್ಲೆಗ್ ತೆರಿಂಡು ಎಂಗ್ಲೆಗೋಸ್ಕರ ಒಂಜಿ ಇದರ ಪಂಪರ

0: ಜೋಲೆ ಕೇವೆ ತಾರೆ ಕೊಂಜಿ ನೆತ್ತಿ ಬದಕಲ ದೀಪೆ ಬಲ್ಲ ಪೊನ್ನೆ ರಾವೋ ರಾವು ಗೊರಂಗು ರಾವ ರಾಣಿಗೇನು ಜೋಲೆ ಬರು ಸೇರು
1: ಸೊಲ್ಮೇಲು ಅಂಚನೆ ನಮ್ಮೊಟ್ಟುಗು ಈ ಕಂಡನ ಒದಗಿಸೇನ ಅಂಚಿನ ದೇವರಾಜ ಪೂಜಾರಿ ನಮ್ಮೊಟ್ಟುಗುಳ್ಳೇರು ಆರ್ ನಮಕ್ ಇನಿ ಈ ಮುಳು ಜೋಕ್ಲು ಮತ ಬಾರಿ ಖುಷಿಟ್ ಪಾಲ್ಪಡೆ ಒಂದುಳ್ಳೇರು ಬಕ್ಕ ಕಂಡೋಡು ಒಂಜಿ ರೀತಿದ ದುಂಬದ ಕೃಷಿ ಬದುಕು ಎಂಕ್ಲೆಗ್ ಮಾತ್ರೆಗಳ ನೆನಪ ಒಂದುಂಡು ಅವಿನೀತಿ ನಮ್ಮೊಟ್ಟುಗು ಪಟ್ಟಣರುಳ್ಳೇರು ನಮಸ್ತೆ
2: ನಮಸ್ತೆ
1: ಪಲ್ಲಿ ಒಂಜಿ ಕೃಷಿ ಬದುಕದ ಕೂಡ ಒಂಜಿ ನೆಂಪು ಮಲ್ಪುನಂಚಿನ ಸಂದರ್ಭ ನಮಕ್ ಮಾತ ಒದಗ ಬೈದು ನೆತ್ತ ಬಗ್ಗೆ ದಾದ ಪನ್ಪರ್ ಸರ್
2: ನೆತ್ತ ಬಗ್ಗೆ ಎಂಕ್ಲೆ ಬಾರಿ ಖುಷಿ ಇತ್ತದ ಜೋಕ್ಲೆಗ್ ಉಂಡು ಪೂರ ತಿಕ್ಕುಜಿ ಒಲ್ಲ ಅನ್ನ ದೂರ ದೂರ ಹೊಡೆದು ಸಿಟಿ ಪೂರ ಇಪ್ಪನ ಕಲ್ತೊಂದು ಅಂಚ ಮುಗಳು ಹಲ್ಲಿಗೆ ಬತ್ತದ ಅದು ಒಂದು ಮಂತ ತಗೋಡು ನನ್ನ ಅಂಚಿನ ಹಲ್ಲಿಲೇಗೆ ಬರೋಡ ಹಲ್ಲಿಡ ಬತ್ತಂಡಲ್ಲ ಈ ಕಂಡ ಕೆಸರು ದಾಯಿ ತಂದು ಅನ್ಪನ ಮುಕ್ಲೆಗ್ ಇಂಚಿನ ಪೂರ ತೂನಂಡ ಮಾತ್ರ ಗೊತ್ತಾಪುಂಡು ಅಂಚನೆ ಈ ಕಂಡದ ಬುಲೆ ಮಲ್ಪ ನಾವು ಭಾರಿ ಇತ್ತ ಕಷ್ಟದ ಬೆಲೆ ಜನ ತಿಕ್ಕುಜಿ ಪ್ರತಿಯೊಂಜಿಲ್ಲ ಯಂತ್ರ ಮುಖಾಂತರವಾದ ಅವಡಾಪುಂಡು ಅಂಜನೆ ಒಂದು ದುಂಬುಪುರ ಮೂಜಿ ಬುಲೆ ಮಲ್ತೊಂದು ಇತ್ತೇರು ಇತ್ತ ಇತ್ತ ಒಂಜಿ ಬುಲೆ ಅಂಡ ಇಂಕ್ಲೆ ಖರ್ಚಿಗೆ ತಕ್ಕ ಯಾವನು ಪಂಡದು ಒಂಜಿ ಬುಲೆನ ಮಾತ್ರ ಮಲ್ಪುಂಡು ಅವಳ ಹಿರಿಯಾಕಲು ದುಂಬುರ ದಿಂಚಿ ಮಲ್ತೊಂದು ಕಂಡ ಒಂದು ಒಂದು ಕಂಬಳದ ಕಂಡ ಮಾಡ್ಪೇರು ನೆಕ್ ಒಂದು ಪೂಕರದ ಕಂಡ ಬಾರಿ ದುಂಬದ ಕಾರಡು ಬಾರಿ ಶಕ್ತಿ ಇತ್ತ ಅಂಚಿನ ಕಂಡ ಪೂಕರೆ ಒಂಜಿ ಟೈಮ್ ಒಂದು ಬೊಲ್ಲೋ ಪೋನಿಗೆ ಆ ಬೊಲ್ಲೋ ಪೋಯಿನ ಟೈಮ್ ಐದು ಬುಕ್ಕ ಇನ್ನಕ್ಕೆ ಪುಕ್ಕರೆ ಪಾಡ್ನ ಪೂರ ಇಂತದ್ದು ನನಗೆ ಇಂಕ್ಲೆ ಇದೇ ಹಾಕಲು ಬಂತೇರು ಅಂಜಾರು ಒಂದು ಇತ್ತನೆಟ್ಟಲ್ಲ ಒಂಜಿ ಒರಿಯದಿಂದ ಒಂದು ಮುಕ್ಲಂ ಪೂರ ಭಾಗ್ಯ ಅಂತ ನೋಡದೆ ಈ ಜೋಕ್ಲೆಗೆ ಇಂಚಿನ ಪ್ಲೇಸ್ ಇಂಚಿನ ಒಂಜಿ ಕೆಸರಡು ಗೊಬ್ಬನ ಇಂಚಿನ ಅವಕಾಶ ಬೇದ ಒಲ್ಲ ತಿಕ್ಕುಜಿ ಇತ್ತದ ಸಮಯ ಅಂಜಲ್ಲಿ ಒಂದಕ್ಕೆ ಎಂಕುಲ್ದಲ್ಲ ವೆಚ್ಚ ಅದು ಎಂಕುಲ್ದಲ್ಲ ದೇದ ಅಂಕಲ್ ಮಾಸ್ಟರ್ ಬತ್ತೇರಿಡೆ ಮತ್ತೆ ಕೇಂದ್ರ ಬಾರಿ ಪ್ರೀತಿ ಇಡೆ ಎಂಕ್ಲೆ ಒಂಜಿ ಜೋಕ್ಲೆ ಕೆಸರಡು ಒಂಜಿ ಗೊಬ್ಬು ಮಲ್ಪರ ಬೋರ್ಡ್ ಬೋರ್ಡ್ ಬನ್ನಿ ಕೇಂದ್ರಕ್ಕೆ ಇಂಕ್ಲು ಹಾನ್ ಬಂತ ಅಂಡ್ ಅಕಲ ಅಕಲ ಬೆಲೆ ಇಂಚಿನ ಮತ್ತೆ ಆವಡ ಇನ್ ಪೂರ ಮಲ್ತದೇರು ಮಲ್ತದ್ದು ಇನಿ ಕೆಸರಡು ಒಂಜಿ ಮೊಗಲ್ನ ಖುಷಿ ಎಂಕ್ಲೆ ಮಾತ್ರ ಖುಷಿ ಈ ಜೋಕ್ಲೆ ಆ ಖುಷಿ ತಿಕ್ಕುಂಡ ಅವು ಪೂರ ಇಂಕ್ಲೆ ಒಂಜಿ ಮನಸ್ಸಿನ ನೆಮ್ಮದಿ ಅಪ್ಪನ ಅಕಲ ಖುಷಿ ಉಳ್ಳೇರು ಬಾರಿ ಸೋಕುಡು ಗೊಬ್ಬೊಂದು ಉಳ್ಳೇರು ಜೋಕ್ಲು ಬಂತ ಅಂಚನೆ ನನ್ನ ನೆಕ್ಸ್ಟ್ ಗಿಲ್ಲ ಮೊಗಲು ಒಂದು ಎರಡನೇ ವರ್ಷ ನೆಕ್ಸ್ಟ್ ಗಿಲ್ಲ ಬತ್ತೇರ್ನ ಇಂಕ್ಲ ಕಂಡ ಇಂಚೇನ ಇತ್ತ ಎಂಕ್ಲು ಗೊತ್ತೊಂಬ ಕೊರ್ಪ
1: ನಮ್ಮ ಹಳ್ಳಿ ಬದುಕಡು ಏರೆ ಒಂಜಿ ಬತ್ತಂದ್ರಲ್ಲ ಅಗ್ಲಿಗೆ ಒಂಜಿ ನುಪ್ಪು ಪಾಡ್ನಂಚಿನ ನಮ್ಮ ಒಂಜಿ ಸಂಪ್ರದಾಯ ದುಂಬುರ್ದಲಂಚಲ ಉಂಡು ಬಕ್ಕ ಈ ಒಂಜಿ ಕಾರ್ಯಕ್ರಮಗಳಂಚಿನ ಈತ ಮಲ್ಲ ಅಟ್ಟನೇ ದೊಟ್ಟುಗು ನಿಕ್ಲಿನ ಕುಟುಂಬದಕ್ಕಲು ಒಂಜಿ ವನಸದ ವ್ಯವಸ್ಥೆಲ ಒಂಜಿ ಮಲ್ತಿದ್ದಾರೆ ನೆತ್ತ ಬಗ್ಗೆ ಎರಡು ಪಾತ್ರ ಪನ್ಪುನಂಡ
2: ಅಂದು ಅವು ಮಾಮಿ ಇತ್ತೆ ಪಾತಿರೇ ಆರೆ ಅವೇ ಕಂಡ ಗೊಬ್ಬರ ಕೊರ್ಕ ಬಂಡೇರ ಎಲ್ಲ ದಾಯ್ತ ಎಲ್ಲ ಜೋಕ್ಲೆಗೆ ದಾಯ್ತ ಬಂಜಿ ಕೊರ್ಕ ನಾನು ವಿಷಯ ಪಾತ್ರ ನಿಂತ್ನಾಗ ಮಾಮಿ ಬಂಡೇರಿಗೆ ಏನು ಅರಿ ಕೊರ್ಪೆ ಮೂಲ ಮಲ್ಪಲೇ ಹಾ ಬಂಡೇರಿಗೆ ಅರಿ ಕೊರ್ನ ಇನ್ ಮಲ್ಪಡ ಮಲ್ಪಿನ ವ್ಯವಸ್ಥೆ ಪೂರ ಮಲ್ಪಡ ಅನ್ಬೇಕ ಜೋಕ್ಲು ಅಂತ ಜಾಸ್ತಿ ಉಂಡ್ಲೇ ನಾನು ಕೂಡ ಅಲ್ಪ ಇಲ್ಲಲ್ಲ ಅವರ ಮಲ್ತ ಮಂಗ ಹೆಂಗ್ಲೆ ಪೇಟೆ ಹಿಡ್ಕೊಂಡು ತಲೆ ಮಲ್ಪಡ ದಾಲೇಜಿ ಬಾಕಿದ ಚಟ್ನಿ ಅವು ಐಕು ಬೋಡಾಪಿನ ಪೂರ ಪೇಟೆ ಹಿಡ್ಕೊಂಡು ಓಡಾಪ್ನ ಅಂಡ್ ಅರಿಕ್ ಒಂಜಿ ಬಿದ ಹಿಡ್ಕೊಂಡು ಓಡಿದ್ದು ಇಲ್ಲದ ಎಟ ಅರಿ ಇಟ್ಟು ದೇವರ ಕೊರ್ನೆ ಅವು ಮಕ್ಕಳು ಪೂರ ಕಷ್ಟವಾತು ಮಲ್ತನೆ ಇಟ್ಟು ಎಂಕ್ಳು ಪೂರ ಕಷ್ಟವಾತು ಮಲ್ತನೆ ಇಟ್ಟು ಅರಿ ಉಂಡು ಎಂಕ್ಲೆ ಅರಿಕ್ ಕಮ್ಮಿ ಆತಜಿತ್ತೆ ಎಟ ಅಂಜ ನನ್ನಲ್ಲ ಕಮ್ಮಿ ಅವನು ಬಂದು ಇಂಕ್ಲ ಒಂಜಿ ಬಿಲ ಒಂಜಿ ಬಿಲ ಮಾತ್ರ ಮಲ್ಪನ ಅಂಜ ಅವೇನು ಕೊರ್ತ ಆತೆ ಎಂಕ್ಲೆ ಅಕ್ಲ ತೃಪ್ತಿ ಎಂಕ್ಲೆಗ್ಲ ತೃಪ್ತಿ
1: ಭಾರಿ ಖುಷಿ ಅಂದ್ರೆ ಎರಡ ಪಾತಿರ್ದು ಸೊಲ್ಮೇಲು
2: ಸೊಲ್ಮೇಲು
1: ನಮ್ಮಟ್ಟು ಡಾಕ್ಟರ್ ಮಹೇಶ್ ಶೆಟ್ಟಿ ಸರ್ ಉಳ್ಳೇರಿ ನಮ್ಮ ಕೆಸರದ ಖಂಡದ ಗೊಬ್ಬುಗು ಬೈದಿರಾರು ಅರ್ಲ ದುಂಬು ಎನ್ ಎಸ್ ಎಸ್ ಘಟಕ ಮಸ್ತ್ ಬೆಂದಿನಾರು ಬಲೆ ಯಾರ ನಮ್ಮ ಪಾತಿರ್ಗ ಸರ್ ನಮಸ್ತೆ
3: ನಮಸ್ತೆ ಸರ್ ಒಂದು ಖಂಡದ ಗೊಬ್ಬು ಬರೀ ಅಡ್ಡೆ ರೀತಿದ ಸ್ಟೂಡೆಂಟ್ಸ್ ಬೊಕ್ಕ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಮಾತ ಸೇರಿದು ಒಂದು ಅಡ್ಡೆ ರೀತಿದ ಆ ಒಂದೊಂದು ಕಾರ್ಯಕ್ರಮ ದುಂಬುಪುರ ಮಸ್ತ್ ಗೌಜುಡು ನಡೆದಿರ್ತದೆ ಇತ್ತೇ ಇತ್ತೇ ಆನಾಗ ಪುರ ಇತ್ತೆ ಮೊಬೈಲ್ ಗೇಮ್ ಪುರ ಬರ್ತದೆ ಒಂದು ಪುರ ಜನಕ್ಲೆಗ್ ಮರೆಯೊಂದು ಆ ಪುರ್ತುಗು ಒಂದೊಂಜಿ ಅಡ್ಡೆದ ಕಾರ್ಯಕ್ರಮ ಎನ್ ಎಸ್ ಎಸ್ ದ ಆಯೋಜನೆ ಎನ್ ಎಸ್ ಎಸ್ ದ ಪ್ರೋಗ್ರಾಮ್ ಆಫೀಸರ್ ಸ್ಟೂಡೆಂಟ್ಸ್ ಆಗ್ಲು ಪುರ ಆಯೋಜನೆ ಮಲ್ದೇರ್ ಅಕ್ಲೆಗ್ ಕಂಗ್ರಾಚುಲೇಷನ್ ಪಂಪೆಯನ್ನು ಲೈಪಂಡ ಎನ್ ಎಸ್ ಎಸ್ ದ ಒಂಜಿ ಐವ ಅಚ್ಪ ಜೋಕ್ಲು ಅಚ್ಪಟ್ ಮಿತ್ ಒಂಜಿ ನೂರು ಜೋಕ್ಲು ಇನ್ನಿ ಪಾಲ್ ಪಡೆದ ಅದು ಬಾರಿ ಅಡ್ಡೆದ ಒಂಜಿ ಗೊಬ್ಬು ಅನಿಕ್ಲು ಪುರ ರೇಡಿಯೋ ನಿರ್ಣಯದ ಕ್ಲೂಪುರ ಇಡೀಗ್ ಬರ್ತದೆ ಒಂದು ಅಡ್ಡೆ ಕವರೇಜ್ ಪುರ ಕೊರ್ತಾರೆ ಇಂಚಿತ್ತಿನ ಗೇಮ್ ಪುರ ನನ್ನಲ್ಲ ಆ ಗೇಮ್ಗು ಅಡ್ಡೆ ಪಬ್ಲಿಸಿಟಿ ತಿಕ್ಕೋಡು ಗ್ರಾಮೀಣದ ಜೋಕ್ಲು ಪುರ ದಾದ ಉಳ್ಳೇರಿತ್ತೆ ಸರೌಂಡಿಂಗ್ಸ್ ಇದೆ ಅಕ್ಲೆಗ್ ಪುರ ಗೊತ್ತಾವಡು ತೆರೆಯೋಡು ಅಕ್ಲು ಇಂಚ ಗ್ರಾಮೀಣ ಕ್ರೀಡೆ ಉಪ್ಪುಂಡು ದುಂಪುರ ಇಂಚ ಅಟ್ಲ ಪೇರೆಂಟ್ಸ್ ಪುರ ಗುಬ್ಬೊಂದು ಇತ್ತೀರ ಅವು ಪುರ ಇತ್ತಿದ ಜೋಕ್ಲಿಗೆ ಪುರ ಅಟ್ಲ ಪುರ ಪೆರಿಯೋದು ಒಂದು ಗೇಮ್ ಎದ್ದೇ ದುಂಬುಲ ಇತ್ತೆ ಎಂಚ ನಡೆಯೊಂದು ಅವೇ ರೀತಿದ ಸರಾಗ ಆಂಡಲ ಈ ಗೇಮ್ ಕೊಂಚೆ ಎದ್ದೇ ಒಂದು ಕಳೆ ಬರ್ಕೊಂಡಂದು ಕೊಂಡೊಂದು ಎನ್ನರಡ್ಡ ಪಾತ್ರ ಮುಗಿ ಪಾಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ Thank you.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಈಗ ವಾರ್ತೆಗಳ ವಿವರ. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕರಾವಳಿ ಭಾಗದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂದು ಸಂಜೆ 4 ಸೆಪ್ಟೆಂಬರ್ 19 ಹತ್ತು ಗಂಟೆಯವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಸೇವಾ ಸಂಕಲ್ಪ ಅಭಿಯಾನ, ಒಂದು ಜಿಲ್ಲೆ ಒಂದು ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ ತಾಯಂದಿರ ಜಾಗೃತಿ. ಕರ್ನಾಟಕ ಪರ್ವ: ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಈಗ ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಬಗ್ಗೆ ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ್ದಾರೆ. ದೇಶಾದ್ಯಂತ ತನ್ನಿಮಿತ್ತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನದ ಕುರಿತ ಒಳನೋಟ ಇಲ್ಲಿದೆ. ಒಂದು ಜಿಲ್ಲೆಯಲ್ಲಿ ಈಗಾಗಲೇ ವಿಶೇಷ ಸಾಮರ್ಥ್ಯ ಹೊಂದಿರುವ ಉತ್ಪನ್ನವನ್ನು ಗುರುತಿಸಿ ಉತ್ಪಾದನೆಯಿಂದ ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಯವರೆಗೆ ಅಗತ್ಯ ನೆರವು ಒದಗಿಸುವ ಕೇಂದ್ರದ ಯೋಜನೆ ಇದಾಗಿದೆ. ಲೋಕಲ್ ಟು ಗ್ಲೋಬಲ್ ಪರಿಕಲ್ಪನೆ ಉತ್ತೇಜಿಸಿ ಸ್ಥಳೀಯ ಕುಶಲಕರ್ಮಿಗಳು, ರೈತರು, ಉತ್ಪಾದಕರು, ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಸ್ಥಳೀಯ ಉದ್ಯೋಗ ಮತ್ತು ಆದಾಯದ ಅವಕಾಶಗಳನ್ನು ಹೆಚ್ಚಿಸುವ ಗುರಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಹೊಂದಿದೆ.
0: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಧಾರವಾಡ ಜಿಲ್ಲೆಗೆ ಅಲ್ಫಾನ್ಸೋ ತಳಿಯ ಧಾರವಾಡ ಬಾದಾಮಿ ಮಾವು ಆಯ್ಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಮೈ ಮ್ಯಾಂಗೋ ಬ್ರ್ಯಾಂಡ್ ಅಡಿ ಧಾರವಾಡ ಅಲ್ಫಾನ್ಸೋ ಮಾವನ್ನು ಅಧಿಕೃತವಾಗಿ ಆಯ್ದುಕೊಳ್ಳಲಾಗಿದೆ. ಕೃಷಿ ಪ್ರಧಾನವಾದ ಧಾರವಾಡ ಜಿಲ್ಲೆಯಲ್ಲಿ 14,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಮಾವು ಕೃಷಿ ಕೈಗೊಳ್ಳಲಾಗುತ್ತಿದೆ. ಧಾರವಾಡ ಮಾವು ಬೆಳೆಗಾರರ ಬಳಗ ಮಾವು ಕೃಷಿಕರನ್ನು ಸಕ್ರಿಯವಾಗಿ ಸಂಘಟಿಸಿ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಗುಣಮಟ್ಟದ ಸಾವಯವ ಹಣ್ಣುಗಳ ಮಾರಾಟವನ್ನು ಉತ್ತೇಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಮಾವು ಬೆಳೆಗಾರ, ಸಾವಯವ ಕೃಷಿ ತಜ್ಞ, ಧಾರವಾಡ ತಾಲೂಕು ಮಂಡ್ಯಾಳದ ಕೃಷ್ಣಕುಮಾರ್ ಭಾಗವತ್.
2: ಹೇಮಲತಾ ಎಸ್ ಅನ್ನೋರು ಕೃಷಿ ವಿಶ್ವವಿದ್ಯಾಲಯದ ಹೋಮ್ ಸೈನ್ಸ್ ಮುಖ್ಯಸ್ಥರು. ಮ್ಯಾಂಗೋ ಪಲ್ಪ್ ಮಾಡಿಕೊಡ್ತಾರೆ, ಮ್ಯಾಂಗೋ ಕ್ಯಾನಿಂಗ್ ಮಾಡಿಕೊಡ್ತಾರೆ, ಮ್ಯಾಂಗೋ ಲೆದರ್ ಅಂತ ಹೇಳಿ ಅದು ಒಂದು ಶುರುವಾಗಿದೆ. ಬಹಳಷ್ಟು ರೈತರಿಗೆ ನಮ್ಮ ಹಣ್ಣಿಗೆ ಬೆಲೆ ಇಲ್ಲ ಅಂತಂದ್ರು ಬೇರೆ ಬೇರೆ ತರದ ಪ್ರಾಡಕ್ಟ್ ಮಾಡಿಕೊಂಡು ಮಾವು ಬೆಳೆಗಾರರಿಗೆ ಸಹಾಯ ಆಗ್ಲಿಕ್ಕೆ. ಈ ವರ್ಷ ಪಶ್ಚಿಮಾತ್ಯ ರಾಷ್ಟ್ರಗಳಿಗೆ ಡೈರೆಕ್ಟ್ ಧಾರವಾಡದಿಂದ ಮಾವು ಹೋಗುವಂತಹದ್ದು ಒಂದು ಸಂಕಲ್ಪ ಇಟ್ಕೊಂಡರ. ಅದ್ರ ಸಲುವಾಗಿ ಬಹಳಷ್ಟು ಪ್ರೊಸೆಸ್ ನಡೆದದ. ಅವರು ವೈಯಕ್ತಿಕ ಹೆಸರಿನ ಮೇಲೆ ಬೇರೆ ಬೇರೆ ದೇಶಗಳಿಗೆ ಕಳಿಸೋರಿದ್ದಾರೆ. ಅದರಿಂದ ರೈತರಿಗೆ ಇಲ್ಲಿ ಧಾರವಾಡದೊಳಗೆ 20-30 ರೂಪಾಯಿಗೆ ಸಿಗುವಂತಹ ಹಣ್ಣು 120-150 ರೂಪಾಯಿಗೆ ಒಂದ್ ಹಣ್ಣು ಬೆಲೆ ಸಿಗ್ತದೆ ರೈತರಿಗೆ. ಪೋದ್ದಾರ್ ಅನ್ನೋರು ಗೌರವ ಅಧ್ಯಕ್ಷರಿದ್ದಾರೆ, ಮುಂಚೂಣಿಯೊಳಗೆ ಕೆಲಸ ಶುರು ಮಾಡ್ಯಾರ.
0: ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಭೌಗೋಳಿಕ ಸೂಚ್ಯಂಕ ಹೊಂದಿದ ಇಳಕಲ್ ಸೀರೆಯನ್ನು ದೇಶದ ವಿವಿಧ ಭಾಗಗಳಿಗೆ ತಲುಪಿಸಲು ಅಂಚೆ ಇಲಾಖೆ ಕೈಜೋಡಿಸಿದೆ. ಗ್ರಾಹಕರ ಬೇಡಿಕೆ ಆಧರಿಸಿ ಸ್ಥಳೀಯ ಉತ್ಪನ್ನವನ್ನು ಆಯಾ ಸ್ಥಳಗಳಿಗೆ ತಲುಪಿಸಲು ಮಾರುಕಟ್ಟೆ ವಿಸ್ತರಣೆ ಹಾಗೂ ಸಕಾಲಿಕ ತಲುಪಿಸುವಿಕೆಗೆ ಅಂಚೆ ಇಲಾಖೆ ಇಳಕಲ್ ಅಂಚೆ ಕಚೇರಿಯಿಂದ ಲಾಜಿಸ್ಟಿಕ್ಸ್ ಪೋಸ್ಟಲ್ ಪಾರ್ಸೆಲ್ ಸರ್ವಿಸ್ ಮೂಲಕ ಸಹಕಾರ ನೀಡುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಂಚೆ ಅಧೀಕ್ಷಕ ಮೋಹನ್ ಮಾಳೊಡೆ.
3: ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಸ್ಯಾರಿನ ಉಳಿಯುತ್ತಿ ಮತ್ತು ಜೀವ ಟ್ಯಾಗರ್ ಪ್ರಾಡಕ್ಟ್ ಅಂತ ಗುರುತಿಸಿದ್ದಾರೆ. ಈ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಹಿಂದೆ ನಮ್ಮ ಮಾನ್ಯ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಆದಂತಹ ಸ್ವಾತಿ ಪಾಂಡೆ ಮೇಡಮ್ ಸಹ ಬಾಗಲಕೋಟೆ ವಿಭಾಗಕ್ಕೆ ಭೇಟಿ ನೀಡಿದಾಗ ಇಳಕಲ್ಲಿಗೆ ಖುದ್ದು ಆಗಮಿಸಿ ಅಲ್ಲಿಯ ವರ್ತಕರ ಜೊತೆಗೆ ಚರ್ಚೆಯನ್ನು ನಡೆಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳು ಮತ್ತು ನಮ್ಮ ಇಲಾಖೆಯಿಂದ ನಮ್ಮ ಅಂಚೆ ಕಚೇರಿಯಿಂದ ಆಗಬೇಕಾದಂತಹ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ದೇಶನ ನೀಡಿದ್ರು. ಆ ನಿರ್ದೇಶನದ ಪ್ರಕಾರ ಇಳಕಲ್ ಪೋಸ್ಟ್ ಆಫೀಸಲ್ಲಿ ಬುಕ್ ಆದಂತಹ ಯಾವುದೇ ರೀತಿಯಾದಂತಹ ಇಳಕಲ್ ಸ್ಯಾರಿ ಹೊಂದಿರುವಂತಹ ಪಾರ್ಸಲ್ ಇವತ್ತು ಬುಕ್ ಆದರೆ ಮರುದಿನ ಬೆಂಗಳೂರಿನಲ್ಲಿ ಡೆಲಿವರಿ ಆಗಬೇಕು. ಹೊಸದಾಗಿ ಬಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆಕ್ಚುಲಿ KSRTC ಸಹಕಾರದೊಂದಿಗೆ ಪ್ರತಿದಿನ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಪಾರ್ಸೆಲ್ ಅನ್ನು ಕಳಿಸ್ತಾ ಇದೆ. ಇಳಕಲ್ ಪೋಸ್ಟ್ ಆಫೀಸ್ ಮತ್ತೆ ನಮ್ಮ ಬಾಗಲಕೋಟೆ ಸಾರ್ಟಿಂಗ್ ಆಫೀಸ್ ನಲ್ಲಿ ಅದರ ಮೇಲೆ ಒಂದು ಸೀಲ್ ಅನ್ನು ಹಾಕ್ತಾ ಇದ್ದೇವೆ. ಏನಂತಂದ್ರೆ ದಿಸ್ ಪಾರ್ಸೆಲ್ ಕಂಟೆಂಟ್ಸ್ ಇಳಕಲ್ ಸರಿ, ಅದಕ್ಕೆ ನಾವು ಟಾಪ್ ಪ್ರಿಯಾರಿಟಿ ಕೊಡ್ತಾ ಇದ್ದೇವೆ ಮತ್ತೆ ಅದನ್ನ ಅವತ್ತಿನ ದಿನ ಡೆಲಿವರಿ ಮಾಡ್ಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂತೇವೆ. ಇಳಕಲ್ ಪೋಸ್ಟ್ ಆಫೀಸ್ ನಲ್ಲಿ ಲಾಜಿಸ್ಟಿಕ್ ಪಾರ್ಸೆಲ್ ಸರ್ವಿಸ್ ಅನ್ನು ಸಹ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿನ ಗ್ರಾಹಕರು ಸಹ ಇದರಿಂದ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರೆ ವರ್ತಕರು ಏನಪ್ಪಾ ಅಂತಂದ್ರೆ ಅವರಿಗೆ ಆರ್ಡರ್ಸ್ ಬಂದ ತಕ್ಷಣ ಭಾರತದ ಯಾವುದೇ ಮೂಲೆಗಿರಲಿ ಲಾಜಿಸ್ಟಿಕ್ ಪೋಸ್ಟ್ ಸೇವೆ ಮುಖಾಂತರ ತಮ್ಮ ಪಾರ್ಸೆಲ್ ಅನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ನಾವು ವೆಹಿಕಲ್ ಪೋಸ್ಟ್ ಆಫೀಸಲ್ಲಿ ಮಾಡಿಕೊಟ್ಟಿದ್ದೇವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ 3 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ, ಬರಗಾಲದ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಅಪೂರ್ಣಗೊಂಡ ಹಿನ್ನೆಲೆ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಯ ಕಾರಣ ಸರ್ಕಾರ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಜನಜಾಗೃತಿ ಆಂದೋಲನ ರಾಜ್ಯಾದ್ಯಂತ ಜರುಗುತ್ತಿದೆ. ಗದಗ ನಗರದ ಮಂಜುನಾಥನಗರ ಸಭಾಭವನದಲ್ಲಿ ಪೋಷಣ ಮಾಸಾಚರಣೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಚಾಲನೆ ನೀಡಿದರು. ಪಾಲಕರು ತಮ್ಮ ಮೊಬೈಲ್ ಬಳಸಿ ಪೋಷಣ್ ಕ್ಯಾಲ್ಕುಲೇಟರ್ ಮೂಲಕ ಮಕ್ಕಳ ಬೆಳವಣಿಗೆ ಮಟ್ಟವನ್ನು ಗುರುತಿಸಬಹುದು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರಕ ಪೌಷ್ಟಿಕ ಆಹಾರ ವಿತರಣಾ ವೇಳಾಪಟ್ಟಿಯನ್ನು ನವೀಕರಿಸಲಾಗಿದ್ದು ಅರ್ಹ ಫಲಾನುಭವಿಗಳು ಗಮನಿಸುವಂತೆ ಕೋರಿದರು. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಈ ತಿಂಗಳ 26ನೇ ತಾರೀಖಿನಿಂದ 30ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಲೆ ಉಳಿಯಲಿ, ಕೌಶಲ್ಯ ಬೆಳೆಯಲಿ, ಕುಶಲಕರ್ಮಿಗಳ ಬದುಕು ಸಮೃದ್ಧವಾಗಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳು ತಯಾರಿಸಿದ ವಿಶಿಷ್ಟ ಕರಕುಶಲ ಮತ್ತು ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಿ ಅವುಗಳಿಗೆ ವಿಶಾಲ ಮಾರುಕಟ್ಟೆ ಹಾಗೂ ನೇರ ಗ್ರಾಹಕ ಸಂಪರ್ಕ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 180ಕ್ಕೂ ಹೆಚ್ಚು ಮಳಿಗೆಗಳು ಇರಲಿವೆ ಎಂದರು. ರೇಷ್ಮೆ ಉತ್ಪಾದನೆಯನ್ನು 2030-31 ವೇಳೆಗೆ 60,000 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 2028-29 ಹೊತ್ತಿಗೆ ಭಾರತವನ್ನು ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ 1 ಸ್ಥಾನಕ್ಕೇರಿಸುವ ಸಂಕಲ್ಪವಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಹಿರಿಯರಲ್ಲಿ ಮರವಿನ ಕಾಯಿಲೆ ಬಗ್ಗೆ ಎಷ್ಟು ಬೇಗ ತಿಳಿಯುತ್ತೇವೆಯೋ ಅಷ್ಟು ಬೇಗ ರೋಗ ಉಪಶಮನಕ್ಕೆ ಸಹಕಾರಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಲ್ಝೈಮರ್ಸ್ ಜಾಗೃತಿ ದಿನ. ಶಾಂತಿಯಲ್ಲಿ ಹೂಡಿಕೆ ಮಾಡೋಣ, ಎಲ್ಲರಿಗಾಗಿ, ಎಲ್ಲರೂ, ಎಲ್ಲೆಡೆ ಮತ್ತು ನಿತ್ಯ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಶಾಂತಿ ದಿನಾಚರಣೆ. 1981 ವಿಶ್ವಸಂಸ್ಥೆಯಿಂದ ಘೋಷಿಸಲ್ಪಟ್ಟ ಈ ದಿನ ಜಾಗತಿಕ ಅಹಿಂಸೆ, ಕದನ ವಿರಾಮ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಕೋಲಾರದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಶ್ರೀ ಚನ್ನೇಗೌಡ ನರ್ಸಿಂಗ್ ಕಾಲೇಜಿನಲ್ಲಿ ಅಪರ ಜಿಲ್ಲಾಧಿಕಾರಿ SM ಮಂಗಳ ಚಾಲನೆ ನೀಡಿದರು. ಮುಂದಿನ 3 ದಿನಗಳವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ, 1 ಜಿಲ್ಲೆ 1 ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. ಒಂಬತ್ತನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ ತಾಯಂದಿರ ಜಾಗೃತಿ ಕರ್ನಾಟಕ ಪರ್ವ ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆಯಾಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ, ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ. ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು.
7: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನೋ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೇ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಮಾತೆರೆಗ್ಲ ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4

ನಾಕು ಎಫ್ ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ವರ್ಷ ತುಂಬಾ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಹೋದ್ರು ಬೇರಿಮೂಲ ಕಟ್ಟಾದು ಜತ್ತಿನ ಅರ್ಪಣಿದ್ದೆ ಅಂತ ದಸಾಯ ಮಂತ್ರಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ ಹೇಳಿಲ್ಲ ನಿಖಿಲ್ಲ ಹೇಳಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ.

0: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಬಿಪಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
6: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
6: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
6: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಪ್ರಿಯರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ. ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶೀಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಸೊಲ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳೊಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತೆರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಿನಿಮಾ ಸಂಗೀತದ ವಿಶೇಷತೆಯನ್ನ ಪರಿಚಯಿಸುವ ಕಾಲಕ್ಕೆ ನಮ್ಮ ಪರಂಪರೆಯ ಭಾಗವಾಗಿ ಸಾಹಿತ್ಯ ಹೇಗೆ ಕೆಲಸ ಮಾಡಿತು, ಹೇಗೆ ಪ್ರೇರಣೆ ನೀಡಿತು ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಕವಿರತ್ನ ಕಾಳಿದಾಸ ಸಿನಿಮಾದ ರೆಫರೆನ್ಸ್ ಅನ್ನು ಇಟ್ಕೊಂಡು ನಮ್ಮ ಚರ್ಚೆಯನ್ನು ಮುಂದುವರೆಸಿದ್ವಿ. ಕಾಳಿದಾಸನ ಪಠ್ಯ ಸಿನಿಮಾ ಪಠ್ಯಕ್ಕೆ ಹೇಗೆ ಪೂರಕ ಆಗ್ತದೆ ಅನ್ನೋದನ್ನ ವಿಸ್ತೃತವಾಗಿ ನಾವು ಚರ್ಚಿಸಿದ್ವಿ. ಕನ್ನಡವನ್ನು ಒಳಗೊಂಡಂತೆ ಭಾರತದ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಂತ ಸಾಹಿತ್ಯ ಉಳಿದ ಮಾಧ್ಯಮಗಳಿಗೆ ಪ್ರೇರಣೆದಾಯಿಯಾಗಿ ಮೂಡಿ ಬಂದಿದೆ. ನೀವು ಗಮನಿಸಬೇಕು, ಪತ್ರಿಕೋದ್ಯಮ ಆಗಿರಬಹುದು ಅಥವಾ ಮುದ್ರಣ ಮಾಧ್ಯಮದಲ್ಲಿ ತಮ್ಮದೇ ಛಾಪು ಮೂಡಿಸಿದಂತ ದೊಡ್ಡ ದೊಡ್ಡ ಬರಹಗಾರರಾಗಿರಬಹುದು, ಅವರೆಲ್ಲರೂ ಕೂಡ ಈ ನೆಲದ ಪರಂಪರೆಯ ಸಾಹಿತ್ಯಕ ಶಕ್ತಿಯ ಬೆಂಬಲದಿಂದ ಅವರು ಮುನ್ನೆಲೆಗೆ ಬಂದವರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಪ್ರೇರಣೆ ಪ್ರಭಾವಗಳಿಲ್ಲದೇನೆ ಹೊಸ ಕಾಲದಲ್ಲಿ ಅಭಿವ್ಯಕ್ತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ವರ್ಬಲ್ ಪರಂಪರೆ, ವರ್ಬಲ್ ಟ್ರೆಡಿಷನ್ ಅಂತ ಕರಿತೀವಿ ನಾವು, ವಾಕ್ ಪರಂಪರೆ ಅಂತ ಕರಿತೀವಿ, ಅದರ ಮುಖಾಂತರ ನಮ್ಮ ಹಿಂದಿನ ಪ್ರಾಜ್ಞರು ಮಹತ್ವದನ್ನ ತಿಳಿದುಕೊಂಡಿದ್ರು. ಅದು ಹೊಸ ತಲೆಮಾರಿಗೆ ಕೂಡ ಆ ಪ್ರಜ್ಞೆ ದಾಟಿಕೊಳ್ಳುತ್ತಾ ಹೋಯಿತು. ಮುದ್ರಣ ಮಾಧ್ಯಮ ಬಂದಾಗ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ಜನಜನಿತ ಆದವು. ಅಂಥವುಗಳ ಪ್ರಭಾವಗಳ ಬೆಂಬಲದಲ್ಲಿ ತಮ್ಮದೇ ಆದ ಒಂದು ನಿಲುವುಗಳನ್ನ ನಮ್ಮ ಬರಹಗಾರರ ಪಡೆ ರೂಪಿಸಿಕೊಂಡಿತು. ಅಂಥವರು ಸಿನಿಮಾಕ್ಕೆ ಬಂದರು. ನನಗೆ ಬಹಳ ವಿಶೇಷ ಅನಿಸೋದು ಈ ಬಗೆಯ ಸಾಹಿತ್ಯದ ಪ್ರಭಾವ ಪ್ರೇರಣೆಯಿಂದ ಬಂದಂಥ ಬರಹಗಾರರು ಸಿನಿಮಾದಂತ ಆಧುನಿಕ ಮಾಧ್ಯಮವನ್ನು ಪ್ರವೇಶ ಮಾಡೋದು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ತರದ ಹಿನ್ನೆಲೆ ಇದ್ದಾಗ ಹೊಸ ಕಾಲಕ್ಕೆ ಬೇಕಾಗಿರುವಂತ ಒಳಿತಿನ ಮಾದರಿಗಳನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತಂದ್ರೆ ಒಳಿತಿನ ಮಾದರಿಗಳೆಲ್ಲವನ್ನು ನಿರಾಕರಿಸಿ ಅಗ್ರೆಸಿವ್ನೆಸ್ ಇಂಪಾರ್ಟೆಂಟ್ ಅಂತ ವಿತಂಡವಾದ ಮುಂದಿಡುವಂತ ಪ್ರಯತ್ನಗಳ ವಿಜೃಂಭಣೆಯ ಮಧ್ಯೆ ನಾವಿದ್ದೀವಿ. ಹಾಗಾಗಿ ನನಗೆ ವಾಕ್ ಪರಂಪರೆ, ಆ ಪರಂಪರೆಯ ಭಾಗವಾಗಿ ಕಲಾತ್ಮಕತೆ ಮುಂದುವರೆದಿರೋದು, ಆ ಕಲಾತ್ಮಕತೆಯ ಧ್ವನಿಯನ್ನ ಸಿನಿಮಾ ಮಾಧ್ಯಮ ಹೊಸ ರೀತಿಯಲ್ಲಿ ಅಳವಡಿಸಿಕೊಂಡಿರೋದು, ಅದು ಸಿನಿಮಾ ಗೀತೆಗಳ ಮುಖಾಂತರ, ಸಿನಿಮಾ ಸಾಹಿತ್ಯದ ಮುಖಾಂತರ ದಾಟಿಕೊಂಡು ತನ್ನದೇ ಆದ ಪ್ರಭಾವವನ್ನು ಬೀರಿರೋದು ಮುಖ್ಯ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನೀವು ಸಿನಿಮಾ ಸಾಹಿತ್ಯವನ್ನ ಪ್ರತ್ಯೇಕ ಸಾಹಿತ್ಯವನ್ನಾಗಿ ಪರಿಗಣಿಸಿದಾಗಲೂ ಕೂಡ ಆ ಸಾಹಿತ್ಯಕ್ಕೆ ಮುದ್ರಣ ಮಾಧ್ಯಮದ ಮುಖಾಂತರ ಜನಜನಿತವಾಗಿರುವಂತ ಒಂದು ಮೌಲಿಕ ಗುಣ ಇದೆಯಲ್ಲ, ಅದೇ ಗುಣ ಸಿನಿಮಾ ಸಾಹಿತ್ಯಕ್ಕೂ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈ ಮಾತನ್ನ ದೃಢಪಡಿಸುವಂತ ಅನೇಕ ಉದಾಹರಣೆಗಳು, ಸಹಸ್ರಾರು ಉದಾಹರಣೆಗಳು ಭಾರತೀಯ ಸಿನಿಮಾ ಚಲನಚಿತ್ರರಂಗದ ಕೊಡುಗೆಗಳ ರೂಪದಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾವೆ ಅಂತ ಅನ್ಸುತ್ತೆ. ಹಾಗಾಗಿ ಸಿನಿಮಾ ಸಾಹಿತ್ಯಕ್ಕೇನೆ ಒಂದು ಮೌಲ್ಯಯುತವಾದ ಒಂದು ವೇಟೇಜ್ ಇದೆ ಅಂತ ನನ್ನ ಅಭಿಪ್ರಾಯ.

ನೀವು ಸಿನಿಮಾ ಗೀತೆಗಳನ್ನು ಕೇಳೋ ಕಾಲಕ್ಕೆ ಇದು ಅಧಿಕೃತವಾಗುತ್ತೆ. ಈಗೇನು ನಾನು ನನ್ನ ವಾದವನ್ನು ಮುಂದಿಡ್ತಾ ಇದ್ದೀನಲ್ಲ, ಈ ವಾದ ಅಧಿಕೃತವಾಗೋದು ಯಾವಾಗ ಅಂತಂದರೆ ತುಂಬ ಮಹತ್ವದ ಮೌಲಿಕ ಗೀತೆಗಳನ್ನು ನೀವು ಕೇಳಿದಾಗ ನಿಮಗೆ ಅದು ಮನವರಿಕೆ ಆಗುತ್ತೆ. ನಾನು ಹಿಂದೆ ನೆನಪು ಮಾಡಿಕೊಂಡಂಥ ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಮತ್ತು ಸಂಭಾಷಣೆಕಾರರು ಮತ್ತು ಚಿತ್ರಕಥೆ ರಚನಾಕಾರರು ಸಿನಿಮಾ ಮಾಧ್ಯಮವನ್ನು ಒಂದು ಪ್ರತ್ಯೇಕ ಸಾಹಿತ್ಯ ಪಠ್ಯದ ಮಾಧ್ಯಮವನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ಪ್ರಸ್ತಾಪ ಮಾಡಿದೆ, ನಾಗೇಂದ್ರ ರಾವ್ ಅವರ ಬಗ್ಗೆ ಮಾತಾಡಿದೆ, ಪುಟ್ಟಣ ಕಣಗಾಲ್ ಅವರು, ಸಿದ್ಲಿಂಗಯ್ಯ ಅವರು, ಈ ಎಲ್ಲ ನಿರ್ದೇಶಕರು ತಮ್ಮ ಒಳಗಿನ ಕಾಣಿಸುವ ಶಕ್ತಿ ಅಂದರೆ ಒಳಿತಿನ ಮಾದರಿಗಳನ್ನು ದೃಶ್ಯಾತ್ಮಕವಾಗಿ ಕಾಣಿಸಿ ಕೇಳಿಸಿ ಆ ಮೂಲಕ ಹೊಸ ತಲೆಮಾರರನ್ನು ಪ್ರಭಾವಿಸುವಂಥ ಪ್ರಯೋಗಗಳನ್ನು ನಡೆಸಿ ಅವರು ಯಶಸ್ವಿಯಾದ್ರಲ್ಲ, ಸೊ ಆ ಪರಂಪರೆಯ ಮುಂದುವರೆದ ಶ್ರೇಷ್ಠ ಕಾಣಿಕೆಗಳನ್ನಾಗಿ ನಾವು ಸಿನಿಮಾ ಗೀತೆಗಳನ್ನು ನೋಡಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ಗೀತೆಗಳು ನಮ್ಮನ್ನು ಪ್ರಭಾವಿಸ್ತವೆ, ಈ ಕ್ಷಣವನ್ನು ಸುಂದರವಾಗಿಸ್ತವೆ, ಮಧುರಗೊಳಿಸ್ತವೆ, ಒಂದು ಬಗೆಯ ಚೈತನ್ಯವನ್ನು ಕೊಡ್ತವೆ. ಹಾಗಾಗಿ ಗೀತೆ ಅನ್ನುವ ಒಂದು ಪದನೇ ಭಾರತೀಯ ಏನು ಕಾವ್ಯಮೀಮಾಂಸೆಯಲ್ಲಿ ಒಂದು ವಿಶೇಷ ಪ್ರಾತಿನಿಧ್ಯವನ್ನು ಪಡೆದಿದೆ. ಗೀತೆ ಅಂದರೆ ಭಗವದ್ಗೀತೆ ಅನ್ನುವಷ್ಟರ ಮಟ್ಟಿಗೆ, ಅಂದರೆ ಅದಕ್ಕೊಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಇದ್ದರೂ ಕೂಡ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಗೀತೆಗಳು ಅಂದರೆ ಕಾವ್ಯದ ಆಯಾಮಗಳು ಹೊಸ ರೂಪಗಳನ್ನು ಪಡೆದು ಹೊಸ ತಲೆಮಾರುಗಳನ್ನು ಪ್ರಭಾವಿಸ್ತಾ ಬಂದಿದ್ದಾವೆ ಅಂತ ಅನಿಸುತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಹಿಂದಿ ಚಲನಚಿತ್ರರಂಗದಲ್ಲಿ ಗುಲ್ಜಾರ್ ಅಂತ ಒಬ್ಬ ಶ್ರೇಷ್ಠ ಕವಿ ಚಲನಚಿತ್ರ ಗೀತೆಗಳಿಂದ ಸಾಧಿಸಿದ್ದಿದೆಯಲ್ಲ, ಅದು ತುಂಬ ವಿಶೇಷವಾದದ್ದು ಅಂತ ಅನಿಸುತ್ತೆ. ಕನ್ನಡದಲ್ಲಿ ನೀವು ಹುಡುಕೋದಾದರೆ ಉದಯ ಶಂಕರ್, ಆರ್ ಎನ್ ಜಯಗೋಪಾಲ್, ಹಂಸಲೇಖ, ತುಂಬ ಬರಹಗಾರರ ದೊಡ್ಡ ಪಡೆನೆ ಇತ್ತಲ್ಲ ಕರ್ನಾಟಕದಲ್ಲಿ, ಅವರು ತುಂಬ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ದಾರೆ. ನನಗೆ ಸಿನಿಮಾ ಸಾಹಿತ್ಯಕ್ಕೆ ಇನ್ನೊಂದು ಬಗೆಯ ಮೌಲಿಕತೆ ಪ್ರಾಪ್ತಿಯಾಗಿದ್ದು ಯಾವಾಗ ಅಂದರೆ ಜನಜನಿತವಾಗಿರುವಂಥ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಮತ್ತು ಸಾಹಿತ್ಯ ವಲಯದಲ್ಲಿ ತುಂಬ ಗಂಭೀರ ಬರಹಗಳ ಮುಖಾಂತರ ಗಮನ ಸೆಳೆದವರ ಕವಿತೆಗಳನ್ನು ಸಿನಿಮಾ ಅಳವಡಿಸಿಕೊಂಡ ಸಂದರ್ಭದಲ್ಲಿ ಒಂದು ವಿಶೇಷ ಪಲ್ಲಟ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಅದಾಗಲೇ ಹೇಳಿದೆ, ಸಿನಿಮಾ ಸಾಹಿತ್ಯಕ್ಕೆ ಒಂದು ವೇಟೇಜ್ ಇದೆ. ಯಾವಾಗ ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿ ಸಾಹಿತ್ಯ ಪ್ರಪಂಚದಲ್ಲಿ ಗಮನ ಸೆಳೆದಂಥ ಸಾಹಿತಿಗಳ ಗೀತೆಗಳನ್ನು ನೀವು ಸಿನಿಮಾಗಳಿಗಾಗಿ ಬಳಸಿಕೊಂಡಾಗ ಸಿನಿಮಾದ ಮೌಲ್ಯ ಒಂದಷ್ಟು ಮತ್ತೊಂದಷ್ಟು ಹೆಚ್ಚಿತ್ತು ಅಂತ ಅನಿಸುತ್ತೆ.

0: ಅನ್ನೋದು.
1: ಕುವೆಂಪು ಅವರ ಕಾವ್ಯವನ್ನ ಕನ್ನಡದ ಸಂಗೀತ ನಿರ್ದೇಶಕರು ಬಳಸಿಕೊಂಡಿದ್ದಾರೆ, ಸಿನಿಮಾವನ್ನು ನಿರ್ದೇಶಿಸಿದ ಪ್ರತಿಭೆಗಳು ಬಳಸಿಕೊಂಡಿದ್ದಾವೆ. ಸೊ ಹಾಗಾಗಿ ಕುವೆಂಪು ಅವರು ಆಕ್ಚುಲಿ ಒಂದು ಅನುಭವವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಆ ಗೀತೆಯನ್ನ ತಮ್ಮ ಕವಿತೆಗಳನ್ನ ಸಿನಿಮಾದವರು ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ, ಅದು ನನಗೆ ಇಷ್ಟ ಆಗಲ್ಲ ಅನ್ನುವ ಕಾರಣ

ನಕ ಕುವೆಂಪು ಅವರು ಕವಿತೆಗಳನ್ನ ಸಿನಿಮಾಕ್ಕೆ ಬಳಸಿಕೊಳ್ಳೋದಕ್ಕೆ ಅವಕಾಶ ನೀಡಬಾರದು ಅಂತ ನಿರ್ಣಯ ಮಾಡ್ತಾರಂತೆ. ಆದ್ರೆ ರಾಜ್ಕುಮಾರ್ ಒಂದು ಸಿನಿಮಾದಲ್ಲಿ ಅವರ ಗೀತೆಯನ್ನು ಬಳಸಿಕೊಳ್ಳಬೇಕು ಅಂತ ನಿರ್ಣಯ ಆದಾಗ ಅವರ ಮನೆಗೆ ಹೋಗಿ ಅಪ್ರೋಚ್ ಆದಾಗ ಅವರು ಹೇಳ್ತಾರಂತೆ, ಇಲ್ಲ ನನಗೆ ನಿಮ್ಮ ಸಿನಿಮಾಕ್ಕೆ ಹಾಡುಗಳನ್ನ ಬಳಸಿಕೊಂಡಾಗ ಅದರ ಅರ್ಥ ಕೆಡುತ್ತದೆ ಅನ್ನುವಂತ ಒಂದು ಮಾತುಕತೆ ಆಗತ್ತಂತೆ. ರಾಜ್ಕುಮಾರ್ ಏನ್ ಹೇಳಿದ್ರಂದ್ರೆ, ನೀವು ಈ ಕವಿತೆಯನ್ನ ನಮಗೆ ಬಳಸ್ಕೊಳ್ಳೋದಕ್ಕೆ ಅನುಮತಿ ಕೊಡಿ, ನಾವು ಇದನ್ನ ಸಂಗೀತ ಸಂಯೋಜಿಸಿ ಗಾಯಕರಿಂದ ಹಾಡಿಸಿ ನಿಮ್ಮಲ್ಲಿ ತರುತ್ತೇವೆ, ನಿಮಗೆ ಒಪ್ಪಿಗೆ ಆದ್ರೆ ಮಾತ್ರ ನಾವು ಬಳಸ್ತೇವೆ ಅಂತ ಅವರು ಹೇಳಿದ್ರಂತೆ. ಅದ್ರ ಪ್ರಕಾರ ಅವರು ರೆಕಾರ್ಡ್ ಮಾಡಿ ಆ ಹಾಡನ್ನು ಕೇಳಿಸ್ತಾರೆ. ಅದು ತೆರೆದಿದೆ ಮನೆ ಬಾ ಅತಿಥಿ ಅನ್ನುವಂಥ ಹಾಡು. ಆ ಹಾಡು ಕೇಳಿದ ನಂತರ ಭಾವುಕ ಆಗ್ತಾರಂತೆ ಕುವೆಂಪು ಅವರು.

ಆ ಹಾಡಿನ ವಿಶೇಷತೆ ಏನಂತಂದ್ರೆ ಕನ್ನಡದ ಒಂದು ಸಂಯಮ ಪೂರ್ಣವಾಗಿರುವಂತ ಒಂದು ಸಾಫ್ಟ್ ಲೇಯರ್ಡ್ ಟೋನ್ ಆ ಕವಿತೆಯಲ್ಲಿದೆ. ಆ ಕವಿತೆಯನ್ನ ಸಿನಿಮಾಕ್ಕೆ ತುಂಬಾ ಪ್ರಬುದ್ಧವಾಗಿ ಅಳವಡಿಸಿದ್ದಾರೆ ಸಿನಿಮಾ ನಿರ್ದೇಶಕರು, ಮತ್ತೆ ಸಂಗೀತ ನಿರ್ದೇಶಕರು ಕೂಡ ತುಂಬಾ ಭಿನ್ನವಾಗಿ ಆ ಪ್ರಯೋಗವನ್ನ ಮಾಡಿದ್ರು. ಆ ಹಾಡನ್ನ ಯಾರು ಹಾಡಿದ್ದಂದ್ರೆ ವಾಣಿ ಜಯರಾಮ್ ಮತ್ತು ಎಸ್ ಜಾನಕಿ ಅವರು. ಒಂದು ಅವರ ನಡುವೆ ಜುಗಲ್ಬಂದಿಯ ಹಾಗೆ ಆ ಕವಿತೆ ಕೇಳ್ತದೆ. ನೀವು ಪ್ರತ್ಯೇಕ ಸಾಹಿತ್ಯಿಕ ಪಠ್ಯವಾಗಿ ಅದನ್ನ ನೀವು ನೋಡಿದಾಗ ಆಗುವ ಅನುಭವ ಬೇರೆ, ಇವರಿಬ್ಬರ ಧ್ವನಿಯಲ್ಲಿ ಆ ಹಾಡನ್ನ ಕೇಳಿದಾಗ ಆಗುವ ಅನುಭವ ಬೇರೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ವಾಣಿ ಜಯರಾಮ್ ಅವರ ಧ್ವನಿ ಯಾವುದು ಮತ್ತೆ ಜಾನಕಿ ಅವರ ಧ್ವನಿ ಯಾವುದು ಅಂತ ಗುರುತಿಸಲಾರದಷ್ಟು, ಅಂದ್ರೆ ಒಬ್ಬರಿಗೊಬ್ರು ಒಂದು ಸ್ಪರ್ಧೆಯನ್ನು ಒಡ್ಡಿಕೊಂಡು ಹಾಡಿದಂತ ಗೀತೆ ಅದು. ಹಾಗಾಗಿ ತುಂಬಾ ಮಹತ್ವದ ಪ್ರಯೋಗ ಆಗಿತ್ತು ಅದು. ಹಾಗಾಗಿ ಈ ಹಾಡು ಕೇಳಿದಾಗ ಕುವೆಂಪು ಅವರು ಭಾವುಕ ಆಗ್ತಾರಂತೆ. ನನಗೆ ಈ ಕಾರಣಕ್ಕಾಗಿನೇ ಪ್ರತ್ಯೇಕ ಸಾಹಿತ್ಯಕ ಪಠ್ಯವಾಗಿ ಸಿನಿಮಾ ಸಾಹಿತ್ಯ ನನಗೆ ಮುಖ್ಯ ಆಗುತ್ತೆ. ಅಂದ್ರೆ ಶೂನ್ಯದಲ್ಲಿ ಯಾವುದು ಕ್ರಿಯೇಟ್ ಆಗೋದಿಲ್ಲ. ಇದನ್ನ ಹೊಸ ಕಾಲದ ನಿರ್ದೇಶಕರು, ಹೊಸ ಕಾಲದ ಸಿನಿಮಾ ನಿರ್ಮಾಪಕರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಹಿಂದಣ ಹೆಜ್ಜೆಗಳನ್ನು ಯಾಕೆ ನಾವು ರಿವಿಸಿಟ್ ಮಾಡಬೇಕು ಅಂದ್ರೆ ವರ್ತಮಾನವನ್ನು ಶುದ್ಧೀಕರಿಸಬೇಕು, ಹೊಸ ಕಾಲದ ತಲೆಮಾರುಗಳ ಒಳಗೆ ಉಳಿತಿನ ಮಾದರಿಗಳ ಪರವಾದ ಪ್ರಜ್ಞೆಯನ್ನ ಮೂಡಿಸಬೇಕು. ಆ ಕಾರಣಕ್ಕಾಗಿನೇ ಈಗಾಗಲೇ ಆಗಿ ಹೋಗಿರುವಂತ ಪರಂಪರೆ ಮುಖ್ಯ ಆಗ್ತದೆ. ಈಗಾಗಲೇ ಆಗಿ ಹೋಗಿರುವಂತ ಒಳಿತಿನ ಮಾದರಿಗಳ ಜೊತೆಗೆ ಗುರುತಿಸಿಕೊಂಡಂತ ಸಾಹಿತ್ಯದ ಪಠ್ಯ ಮುಖ್ಯ ಆಗುತ್ತೆ. ಅದನ್ನ ಆಧರಿಸಿಕೊಂಡು ಸಿನಿಮಾ ರೂಪುಗೊಂಡಾಗ ಇಡೀ ಚಲನಚಿತ್ರ ಮಾಧ್ಯಮಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ. ಕೇವಲ ಅದನ್ನ ಜನಪ್ರಿಯ ಅಂತ ಅಂದ ತಕ್ಷಣನೇ ನೀವು ಅದನ್ನ ಮಡಿವಂತಿಕೆಯ ನೆಲೆಗಟ್ಟಿನಲ್ಲಿ ಮಡಿವಂತಿಕೆಯ ಭಾವದಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಒಂದು ವಿಶೇಷವಾಗಿರುವಂತ ಮೌಲ್ಯಾತ್ಮಕತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನನಗೆ ಆ ತೆರೆದಿದೆ ಮನೆ ಅತಿಥಿ ಗೀತೆ ಈ ಕಾರಣಕ್ಕಾಗಿ ಪ್ರಯೋಗಶೀಲ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಒಂದು ಒಂದು ಕಥನದ ಭಾಗವಾಗಿ ಗೀತೆ ಬರ್ತದೆ. ಆ ಗೀತೆಯನ್ನ ಅಷ್ಟೇ ಸಶಕ್ತವಾಗಿ ಕನ್ನಡದ ಗಾಯಕಿಯರು ಹಾಡ್ತಾರೆ. ಅವರಿಬ್ಬರ ಧ್ವನಿಯಲ್ಲಿ ಕನ್ನಡದ ಸೊಗಡು ಕೇಳಿ ಬರ್ತದೆ. ಆ ಸೊಗಡು ಮೂಡಿ ಬರುವ ಹಾಗೇನೆ ಆ ಸಂಗೀತ ಸಂಯೋಜನೆ ಆಗಿತ್ತು ಅನ್ನೋದು ತುಂಬಾ ಮಹತ್ವದ ಪ್ರಯೋಗ.

ಮತ್ತೆ ಈ ತರದ ಅನೇಕ ಅಂದ್ರೆ ಈಗಾಗಲೇ ಆಗಿ ಹೋದ ಸಾಹಿತಿಗಳ ಗೀತೆಗಳನ್ನ ಹೊಸ ತಲೆಮಾರಿನ ಸಿನಿಮಾ ನಿರ್ದೇಶಕರು ಬಳಸಿಕೊಂಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಲೇಖಕರು ಏನು ಒಂದ್ ಸ್ಟ್ಯಾನ್ಸ್ ತಗೊಳ್ತಾರಂತಂದ್ರೆ, ನಾನು ಅದನ್ನು ಬರೆಯುವ ಕಾಲಕ್ಕೆ ನನ್ನೊಳಗೆ ರೂಪುಗೊಂಡಿದ್ದಂತ ಭಾವಗಳು, ಆ ಭಾವಗಳಿಗೆ ಅನುಗುಣವಾಗಿ ನಾನು ಅದನ್ನ ಬರೆದಿದ್ದೆ. ಆದ್ರೆ ಇನ್ನೊಂದು ಸಂದರ್ಭದಲ್ಲಿ ಅದನ್ನ ಮತ್ತೊಂದು ಮಾಧ್ಯಮಕ್ಕೆ ಅನ್ವಯಿಸುವಾಗ ಅವರು ನಿರ್ದೇಶಕರು ಸೋಲ್ತಾರೆ ಅನ್ನುವಂತ ಒಂದು ತಪ್ಪು ಕಲ್ಪನೆ ಬರಹಗಾರರಲ್ಲಿರುತ್ತೆ. ಹಂಗಾಗಿನೇ ನಮಗೆ ಭಾರತದಲ್ಲಿ ಸಿನಿಮಾ ಸಾಹಿತ್ಯವನ್ನ ಗಂಭೀರ ಸಾಹಿತ್ಯ ಅಂತ ಪರಿಗಣಿಸೇ ಇಲ್ಲ, ಪರಿಗಣಿಸಬೇಕಾದ ಅಗತ್ಯ ಇಲ್ಲ. ಆದ್ರೆ ಸಿನಿಮಾದ ಮುಖಾಂತರ ಕೂಡ ಒಂದು ಮೌಲ್ಯಯುತವಾಗಿರುವಂತಹ ಆಲೋಚನಾ ಕ್ರಮಗಳು ದಾಟಿಕೊಳ್ತವೆ ಅನ್ನುವಂತ ಚಿಂತನೆಯನ್ನ ಇವತ್ತು ಗಟ್ಟಿಗೊಳಿಸಬೇಕಾಗಿದೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಈಗ ಬಹುತೇಕ ಭಾವಗೀತೆಗಳು ಸಿನಿಮಾ ಗೀತೆಗಳಾಗುವ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅದು ಸಿನಿಮಾ ವ್ಯಾಕರಣಕ್ಕೆ ಅನುಗುಣವಾಗಿನೇ ಆಗತ್ತೆ ಅಂತ. ಈಗ ನೀವು ಸಿ ಅಶ್ವಥ್ ಅಂತ ದೊಡ್ಡ ಪ್ರತಿಭೆ, ಕನ್ನಡದ ಸುಗಮ ಸಂಗೀತ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದಂತ ವ್ಯಕ್ತಿತ್ವ ಅದು, ಅವರ ಬಹುತೇಕ ಭಾವಗೀತೆಗಳು ಸಿನಿಮಾ ಗೀತೆಗಳು ಆಗುವ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಒಂದು ಬಗೆಯ ಫ್ಲೆಕ್ಸಿಬಲ್ ಸ್ಟ್ಯಾನ್ಸ್ ಅನ್ನ ತಗೋತಾರೆ. ಅದೇನು ಫ್ಲೆಕ್ಸಿಬಲ್ ಸ್ಟ್ಯಾನ್ಸ್ ಅಂತಂದ್ರೆ, ಸುಗಮ ಸಂಗೀತದಲ್ಲಿ ಬಳಕೆಯಾಗಿರುವಂತ ಪ್ಯಾಟರ್ನ್ಗಳನ್ನ ಅವರು ರೀಫ್ರೇಮ್ ಮಾಡ್ತಾರೆ ಸಿನಿಮಾ ಸಂಗೀತಕ್ಕೆ ಅಳವಡಿಸುವಾಗ. ಆಸ್ ಇಟ್ ಈಸ್ ಆಗಿ ಅದನ್ನ ನಾವು ಸಿನಿಮಾ ಸಂಗೀತವಾಗಿ ಅದನ್ನು ಕೊಡುವ ಕಾಲಕ್ಕೆ ಆಸ್ ಇಟ್ ಈಸ್ ಪ್ರೆಸೆಂಟ್ ಮಾಡೋದಕ್ಕಾಗೋದಿಲ್ಲ, ಒಂದು ರೀಫ್ರೇಮ್ ಬೇಕಾಗತ್ತೆ. ನೀವು ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತ ಕೆಲವು ಕ್ಯಾಸೆಟ್ಗಳ ಗೀತೆಗಳು ಸಿನಿಮಾ ಗೀತೆಗಳಾಗಿ ಪರಿವರ್ತನೆ ಆಗಿದ್ದಾವೆ. ಈಗ ಮೈಸೂರು ಮಲ್ಲಿಗೆ, ಟಿ ಎಸ್ ನಾಗಭರಣ ಅವರು ನಿರ್ದೇಶನ ಮಾಡಿದಂತ ಸಿನಿಮಾ ಮೈಸೂರು ಮಲ್ಲಿಗೆ, ಆ ಮೈಸೂರು ಮಲ್ಲಿಗೆಯಲ್ಲಿ ಬಳಕೆಯಾಗಿರುವಂತ ಗೀತೆಗಳು ಮುಂಚೆ ಭಾವಗೀತೆಗಳಾಗಿ ಕನ್ನಡ ಪ್ರಪಂಚವನ್ನ ಗಮನ ಸೆಳೆದಿದ್ದು, ಕನ್ನಡದ ಜನಮನವನ್ನು ಸೆಳೆದಿದ್ದು. ಚಾಲೆಂಜಿಂಗ್ ಏನು ಅಂದ್ರೆ, ಈಗಾಗಲೇ ಜನಜನಿತವಾಗಿರುವಂತಹ ಭಾವಗೀತೆಗಳನ್ನ ಸಿನಿಮಾಕ್ಕೆ ಅಳವಡಿಸಿಕೊಳ್ಳೋದು ತುಂಬಾ ಚಾಲೆಂಜಿಂಗ್ ಟಾಸ್ಕ್. ಅದು ಅದನ್ನ ಸಿ ಅಶ್ವಥ್ ಅವರು ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಒಂದು ಗೀತೆ, ಒಂದು ಭಾವಗೀತೆ ಕ್ಯಾಸೆಟ್ ಮುಖಾಂತರ ಜನಜನಿತವಾಗಿರುವಂತಹ ಒಂದು ಭಾವಗೀತೆ, ಸುಗಮ ಸಂಗೀತದ ಲೇಯರ್ ಅನ್ನು ಒಳಗೊಂಡಂತ ಭಾವಗೀತೆ ಸಿನಿಮಾಕ್ಕೆ ಅಳವಡಿಸುವ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಬದಲಾಗಬೇಕು. ಯಾಕೆಂತಂದ್ರೆ ಆ ಮಾಧ್ಯಮದ ಎಕ್ಸ್ಪೆಕ್ಟೇಷನ್ ಬೇರೆ ಆಗಿರ್ತದೆ, ಅದರ ಮಾಧುರ್ಯದ ವ್ಯಾಕರಣನೇ ಬೇರೆ, ಸುಗಮ ಸಂಗೀತದ ಮಾಧುರ್ಯದ ವ್ಯಾಕರಣನೇ ಬೇರೆ ಆಗಿರ್ತದೆ. ಸೊ ಇದನ್ನ ಸೂಕ್ಷ್ಮವಾಗಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಅದನ್ನ ತುಂಬಾ ಎಚ್ಚರಿಕೆಯಲ್ಲಿ ಅದನ್ನ ಹಾಡ್ತಾರೆ ಅಷ್ಟು ಹಾಡುಗಳನ್ನ. ಮತ್ತೆ ಜಾನಕಿಯವರು ಕೂಡ ಅಷ್ಟೇ ಶ್ರದ್ಧೆಯಿಂದ ಹಾಡ್ತಾರೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ತುಂಬಾ ಜನಜನಿತವಾದ ಹಾಡದು.

ನೀವು ಬರೀ ಭಾವಗೀತೆಯಾಗಿ ಅದನ್ನು ಕೇಳಿ, ಆ ಕೇಳುವ ಆಸ್ವಾದ ಬೇರೆ, ಇದು ಸಿನಿಮಾ ಗೀತೆಯಾಗಿ ಬಂದಾಗ ನೋಡುವ ಆಸ್ವಾದ ಬೇರೆ. ನೋಡುವಿಕೆ ಮತ್ತು ಕೇಳುವಿಕೆ ಎರಡು ಸೇರಿ ನಮಗೆ ಒಂದು ಹೊಸ ಆನಂದವನ್ನ ಕೊಡುವ ರೀತಿಯಲ್ಲಿ ಅದು ರೀಫ್ರೇಮ್ ಆಗುತ್ತೆ ಅಂತ. ಇದು ಈ ಸೂಕ್ಷ್ಮಗಳು ನಮ್ಮ ಸಂಗೀತ ನಿರ್ದೇಶಕರು, ಸಿನಿಮಾ ಸಂಗೀತ ನಿರ್ದೇಶಕರು ಈ ಸೂಕ್ಷ್ಮಗಳನ್ನ ಅರಿತಿದ್ರು ಅಂತ. ಹಾಗಾಗಿ ನನಗೆ ಸಿನಿಮಾಕ್ಕಾಗಿ ನಾನು ಗೀತೆಗಳನ್ನು ಕೊಡುವ ಕಾಲಕ್ಕೆ, ಅಥವಾ ನನ್ನ ಕಥೆಯನ್ನು ಕೊಡುವ ಕಾಲಕ್ಕೆ, ಕಾದಂಬರಿಯನ್ನು ಕೊಡುವ ಕಾಲಕ್ಕೆ ನಾನು ಏನ್ ಅನ್ಕೊಳ್ಬೇಕು ಅಂದ್ರೆ, ಸಿನಿಮಾ ಮಾಧ್ಯಮದ್ದೇ ಒಂದು ಸಪರೇಟ್ ಆದ ಒಂದು ತಾಂತ್ರಿಕ ಮತ್ತು ಬೌದ್ಧಿಕ ವ್ಯಾಕರಣ ಇದೆ. ಅದಕ್ಕೆ ನನ್ನ ಗೀತೆಯನ್ನು ಅವರು ಅನ್ವಯಿಸ್ತಾರೆ. ನನ್ನ ತಕರಾರುಗಳನ್ನು ಹೇಳಬಹುದು ನಾನು, ಅಂದ್ರೆ ಹೀಗೆ ಬದಲಾವಣೆ ಮಾಡಿ ಅಂತ ಹೇಳಬಹುದು. ಆದ್ರೆ ಸಂಪೂರ್ಣವಾಗಿ ನಾನು ಗೀತೆಗಳನ್ನೇ, ನನ್ನ ಬರಹಗಳನ್ನೇ ನಾನು ಸಿನಿಮಾಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಅದು ಮಡಿವಂತಿಕೆಯ ಭಾವ ಆಗುತ್ತೆ. ಹಾಗಾಗಿ ನನಗೆ ಕನ್ನಡವೂ ಒಳಗೊಂಡಂತೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂಥ ಸಿನಿಮಾ ಗೀತೆಗಳಿದಾವಲ್ಲ, ತಮ್ಮದೇ ಆದ ಒಂದು ಸಾಹಿತ್ಯದ ಸತ್ವದ ಜೊತೆಗೆ ಗಮನ ಸೆಳೆದಿದ್ದಾವೆ ಅಂತ. ನೋಡಿ, ಈಗ ಭಾವಗೀತೆಯಾಗಿ ಜನಮನ ಗೆದ್ದಿದ್ದಂಥ ಮೈಸೂರು ಮಲ್ಲಿಗೆಯ ಭಾವಗೀತೆಗಳು ಸಿನಿಮಾ ಗೀತೆಗಳಾದಾಗ ಹೊಸ ಎತ್ತರವನ್ನು ಪಡೆದವು ಅಂತ. ಇವತ್ತಿಗೂ ಕೂಡ ನೀವು ಜಾನಕಿ ಹಾಡಿದಂಥ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಜನರ ಮನಸ್ಸಿನೊಳಗೆ, ಜನರ ಪ್ರಜ್ಞೆಯೊಳಗೆ ಬೆರೆತು ಹೋಗಿದೆ. ಅದು ಬಹಳ ಮಹತ್ವದ ಪ್ರಯೋಗ. ಕನ್ನಡದ ಮೈಸೂರು ಮಲ್ಲಿಗೆ ಅಂತ ಎಚ್ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನ ಸಂಕಲನ ಆಧರಿಸಿದ ಮೊದಲ ಪ್ರಯೋಗ ಅದು. ಭಾರತದಲ್ಲೇ ಆಗಿಲ್ಲ ಇನ್ನುವರೆಗೂ, ಭಾರತದಲ್ಲಿ ಆಗಲೇ ಇಲ್ಲ ಇನ್ನುವರೆಗೂ. ಒಂದು ಕವನ ಸಂಕಲನವನ್ನು ಆಧರಿಸಿಕೊಂಡು ಅದಕ್ಕೊಂದು ಸಿನಿಮಾ ಕಥನವನ್ನು ಹೇಳೋದು, ಚಿತ್ರಕಥೆ ಮಾಡಿ ಅಲ್ಲಿಯ ಗೀತೆಗಳನ್ನು ಇಲ್ಲಿ ಬಳಸಿಕೊಂಡು ಗೆದ್ದಂತ, ಜನಪ್ರಿಯತೆ ಪಡೆದಂತ ಮಹತ್ವದ ಸಿನಿಮಾ ಪ್ರಯೋಗ ಅದು. ಹಾಗಾಗಿ ನನಗೆ ನನ್ನ ಕವಿತೆಯನ್ನು ಕೊಡುವಾಗ, ಅಥವಾ ನನ್ನ ಕಥೆಯನ್ನು ಸಿನಿಮಾಕ್ಕಾಗಿ ಕೊಡುವಾಗ, ಅಥವಾ ನನ್ನ ಕಾದಂಬರಿಯನ್ನು ಸಿನಿಮಾಕ್ಕಾಗಿ ಕೊಡುವಾಗ ನಾನು ಮಡಿವಂತಿಕೆ ಭಾವ ಇರಿಸಬೇಕಾದಾಗತ್ತೆ ಇಲ್ಲ, ಇರಿಸಿಕೊಳ್ಳಬೇಕಾದಾಗತ್ತೆ ಇಲ್ಲ. ಹಾಗಾಗಿ ಒಂದು ರೀಫ್ರೇಮ್ಡ್ ಪಠ್ಯ ಅಲ್ಲಿ ಬೇಕಾಗತ್ತೆ ಸಿನಿಮಾಕ್ಕೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಮೈಸೂರು ಮಲ್ಲಿಗೆಯ ಸಿನಿಮಾದ ಅಷ್ಟು ಗೀತೆಗಳು ತುಂಬ ಪ್ರಭಾವವನ್ನು ಬೀರುತ್ತವೆ. ಅದು ಹಿಸ್ಟಾರಿಕಲ್ ಅಂತ ಅನಿಸುತ್ತೆ, ಅಂದರೆ ಸಿನಿಮಾದ ಸಾಧ್ಯತೆಗಳನ್ನು ಸಾಹಿತ್ಯದ ಕಾಂಟೆಕ್ಸ್ಟಲ್ಲಿ ಎತ್ತರಕ್ಕೇರಿಸಿದ ಪ್ರಯೋಗವಾಗಿ ಅದು ನನಗೆ ಭಾಳ ಮುಖ್ಯ ಆಗುತ್ತೆ. ನಾಟ್ ಓನ್ಲಿ ಮೈಸೂರು ಮಲ್ಲಿಗೆ, ಬೇರೆ ಬೇರೆ ಭಾಷೆಗಳಲ್ಲಿ ಆ ಥರದ ಪ್ರಯೋಗಗಳು ಆಗ್ತವೆ. ಸೊ ಈ ಮಾತಿನೊಂದಿಗೆ ಸಿನಿರಾಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ನಿಮ್ಮನ್ನು ಭೇಟಿಯಾಗಲಿದ್ದೇನೆ. ನಮಸ್ಕಾರ.

ತೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಇನ್ನೀಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ರೇಡಿಯೋ ನಿನಾದ 90.4 FM. ಇಂದು ತಂದೆ ತಾಯಿಯರು ಎಂದರೆ ದೇವರಿಗೆ ಸಮ ಎಂದು ಪುಸ್ತಕದಲ್ಲಿ ಮಾತ್ರವಿದೆಯೇ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ, ಮುಪ್ಪಿನ ಕಾಲದಲ್ಲಿ, ತಂದೆ ತಾಯಿಯರನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಆದರೂ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಮಕ್ಕಳು ತಂದೆ ತಾಯಿಯರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಆರಾಯಿಸುತ್ತಾ ಜೀವಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿಯುತ್ತಾರೆ, ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿ ಮಕ್ಕಳನ್ನು ಓದಿಸುತ್ತಾರೆ. ತಮ್ಮ ಮಕ್ಕಳು ಇತರರ ಕೈ ಕೆಳಗೆ ಕೆಲಸ ಮಾಡದೆ ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ಆಸೆ ಪೆಟ್ಟು ಅದರಂತೆ ಸಾಲವನ್ನು ಮಾಡಿಯಾದರೂ ಮಕ್ಕಳನ್ನು ಓದಿಸಿ ಉನ್ನತ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಆದರೆ ಹುದ್ದೆಯನ್ನು ತೆಗೆದುಕೊಂಡಂತಹ ಮಕ್ಕಳಿಗೆ ಅಹಂಕಾರ ಬಂದು ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ನೆನೆಯದೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಸಾಕುವುದೇ ದೊಡ್ಡ ಕಷ್ಟ ಅಂದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಮಕ್ಕಳನ್ನು ಸಾಕುವುದು ಕಷ್ಟವೆಂದು ಅಂದುಕೊಂಡಿದ್ದಾರೆ, ಮಕ್ಕಳ ಭವಿಷ್ಯವೇನಾಗುವುದು? ಆದರೆ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಎಂದಿಗೂ ಆ ರೀತಿ ಯೋಚನೆ ಮಾಡದೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಸದಾ ಬಯಸುತ್ತಾರೆ. ತೊಂದರೆ, ಕಷ್ಟ, ನೋವು ಬಂದರೂ ಅದು ತನಗೆ ಮಾತ್ರ ಬರಲಿ, ತನ್ನ ಮಕ್ಕಳಿಗೆ ಆ ಕಷ್ಟ ಎಂದಿಗೂ ಬರದೇ ಇರಲಿ ಎಂದು ಬಯಸುವ ಜೀವ ತಂದೆ ತಾಯಿಯರದ್ದು. ತಂದೆ ತಾಯಿ ದೇವರಲ್ಲಿ ಬೇಡಿಕೊಳ್ಳುವಾಗ ತಮ್ಮ ಬಗ್ಗೆ ಏನನ್ನೂ ಬೇಡಿಕೊಳ್ಳದೆ ತಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿ ತಮಗೆ ಮಾಡಿದ ತ್ಯಾಗವನ್ನು ಗಮನಿಸಬೇಕು. ಅವರ ಪ್ರೀತಿಯನ್ನು ಲೆಕ್ಕಿಸದೆ, ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಸಿದ್ಧತೆ ಮಾಡುತ್ತಾರೆ. ಆದರೂ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಸೇರಿದ ನಂತರವೂ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡಿ ಸಾಕಿದೆವು, ಆದರೂ ನಮ್ಮನ್ನು ದೂರ ಸರಿಸಿದರು ಎಂದು ಬೇಸರ ಮಾಡಿಕೊಳ್ಳದೆ ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮರಣ ಹೊಂದುತ್ತಾರೆ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ, ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸುತ್ತಾರೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.
0: ಚರ್ಮಕ್ಕೆ ಸಂಬಂಧಿಸಿದಾಗಿ ಅಥವಾ ತುಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದ್ರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುವರಿಗೆ ಮಾಹಿತಿ ಕೊಡಿ ಡಾಕ್ಟರ್.
1: ಸೊ ತುಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ. ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕ್ರೀಮ್ಸ್ ಅನ್ನು ಕೊಟ್ಟು ಟ್ರೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ. ಯೂಶಲಿ 10%ಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಕಮ್ಮಿ ಇರ್ತದೆ, ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು. ಇನ್ ಕೇಸ್ 10%ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಫೋಟೋಥೆರಪಿ ಅಂತ ಇದೆ, ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿ ಇದೆ, ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರೀಸ್ ಕೂಡ ಇದೆ. ಸೊ ತೊನ್ನುಗೆ ಟ್ರೀಟ್ಮೆಂಟ್ ಇದೆ, ಈಗ ಮೊದಲಿನ ತರ ಅಲ್ಲ, ಈಗ ಸೈನ್ಸ್ ತುಂಬಾ ಡೆವಲಪ್ ಆಗಿರೋದ್ರಿಂದ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತದೆ.
0: ಡಾಕ್ಟರ್, ಹಾಗೆ ತುಂಬಾ ಮಂದಿಯ ಸಮಸ್ಯೆ ಏನಂತ ಹೇಳಿದ್ರೆ ಕೂದಲಿನದ್ದು, ಕೂದಲು ಉದುರುತ್ತೆ, ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳೆಲ್ಲ ಇದೆ?
1: ಸಿ, ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ. ಸೊ ಜೆನೆಟಿಕ್ಸ್ ಅಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶ ಅಂತ ಹೇಳ್ತೀವಿ. ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ, ಬೊಕ್ಕ ತಲೆ ಅಂತ ಕರಿತೇವೆ. ವರ್ಟ್ ಅಂದ್ರೆ ಕೂದಲು ಲೈನ್ ಹಿಂದೆ ರೆಸಿಡ್ ಆಗಿರೋ ಚಾನ್ಸಸ್ ಅನ್ನು ನೋಡಿರ್ತೀವಿ. ಸೊ ಯೂಶಲಿ ಇದು ಜೆನೆಟಿಕ್ಸ್ ಇಂದ ಬರುವಂತದ್ದು, ಬೋತ್ ಫಾದರ್ ಮತ್ತೆ ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತ ಹೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ, ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ PRP ಅಂತಿದೆ, ಬ್ಲಡ್ ಇಂಜೆಕ್ಟ್ ಮಾಡುವ ಇದಿದೆ, ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ, ಅದೆಲ್ಲ ವರ್ಕ್ ಆಗಲಿಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ, ಇದು ಒನ್ ಸೈಡ್. ನೆಕ್ಸ್ಟ್ ಟಿಲೋಜೆಲ್ ನೆಫ್ಲ್ಯೂಮ್ ಅಂದ್ರೆ ಸಾಧಾರಣವಾಗಿ ನಾವು ನೋಡುವಂತದ್ದು, ಹೆಂಗಸರಲ್ಲಿ ಕೂದಲು ಉದುರುವುದು, ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರುತ್ತಾ ಇರ್ತದೆ. ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರುತ್ತದೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ, ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ, ಸ್ಪೆಷಲಿ ಈಗ ಜ್ವರ ಬಂದಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ, ಅದಾದ ಒಂದು 3-4 months ಇಲ್ಲ 6 months ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಓಕೆನಾ, ಇದು ತನ್ನಷ್ಟಕ್ಕೆ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರೋದು, ನಾವು ಟ್ರೀಟ್ಮೆಂಟ್ ಕೊಡದೆ ಕೂಡ ಕೆಲವೊಂದ್ಸತಿ ನಿಲ್ತದೆ, ಕೆಲವೊಂದ್ಸತಿ ಏನಾಗ್ತದೆ ನಿಲ್ಲುವುದಿಲ್ಲ, ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲಿ, ಅಂದ್ರೆ ಲೋಷನ್ಸ್ ಅದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲ್ ಅನ್ನು ಕಮ್ಮಿ ಮಾಡಬಹುದು. ಇದು ಬಿಟ್ಟು ಕೆಲವೊಂದ್ಸತಿ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ, ಸ್ಪೆಷಲಿ ಈಗ

0: ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದುರೇ ಉದುರುತ್ತದೆ. ಓಕೆನಾ? ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ, ದಿನಕ್ಕೆ ಒಂದು 100 ಕೂದಲು ಉದುರೋದು ನಾರ್ಮಲ್. ಓಕೆನಾ? ಈಗ ನಿಮ್ಗೆ ದಿನಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಎಲ್ಲರಿಗೂ 100 ಕೂದಲು ಉದುರಬೇಕು ಅಂತ ಏನಿಲ್ಲ, ಕೆಲವರಿಗೆ ಒಂದು 10-20 ಕೂದಲು ಉದುರುತ್ತದೆ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತೇಳಿ. ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತು ಅಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆನಾ? ಎಲ್ಲ ಆಗಿ ಒಂದು 6-7 ತಿಂಗಳು ಕೂದಲು ಹೋಗಿ ಮತ್ತೆ ಬರುದಲ್ಲ, ಸ್ಟಾರ್ಟ್ ಆಗುವಾಗಲೇ ಬಂದು ತೋರಿಸೋದು ಬೆಟರ್.
1: ಡಾಕ್ಟರ್, ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ,
0: ಅದು ಆಕ್ರೋಕಾರ್ಡನ್ ಅಂತ ಕರಿತೇವೆ, ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ. ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಇದು ಮತ್ತೆ ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾವು ಯೂಶಲಿ ಅದನ್ನು ಡಿಪಿಎನ್ಸ್ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದನ್ನು ಆಕ್ರೋಕಾರ್ಡನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರನ್ನು ಸ್ಕಿನ್ ಟ್ಯಾಗ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಅದು ಆಸ್ ಯು ಏಜ್ ಕೆಲವರಿಗೆ ಬರ್ತದೆ. ಯೂಶಲಿ ಕೆಲವೊಂದ್ಸತಿ ಏನಾಗ್ತದೆ, ಶುಗರ್ ಪೇಷಂಟ್ಸ್ಗಳು ಓಕೆನಾ, ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಈ ಕೆಲವೊಂದ್ಸತಿ ಓವರ್ ವೆಯ್ಟ್ ಇರ್ತಾರೆ, ಒಬೀಸ್ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಗ್ಸ್ ಬರ್ತದೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಪೆಂಡಿಂಗ್, ಈಗ ನಿಮ್ದು ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ರೆಡ್ಯೂಸ್ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಪೀಪಲ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ, ಅದರಿಂದಾಗಿ ಆ ಸ್ಕಿನ್ ಟ್ಯಾಗ್ಸ್ ಯೂಶಲಿ ಬರ್ತದೆ. ಅದು ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಕೂದಲು ಕಟ್ಟುದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದಾಯ್ತು. ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ತುಂಬಾ ಪೇಯ್ನ್ ಇರ್ತದೆ ಓಕೆನಾ, ಆ ಪೇಯ್ನ್ ಇಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸಿಂಪಲ್ ಆಗಿ ಒಪಿಡಿಗೆ ಬಂದ್ರೆ ನಾವು ಅದನ್ನ ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ. ಇಟ್ ಹಾರ್ಡ್ಲಿ ಒಂದು ದೊಡ್ಡದಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ, ತುಂಬಾ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ. ಸೊ ಅದನ್ನ ಬಿಟ್ಟು ನೀವು ಕೂದಲು ಕಟ್ಟುದೆಲ್ಲ
1: ಮಾಡಬಹುದು.
0: ನೀವು ಅದು ಬಂದ ಯಾವ್ದಾದ್ ಉಂಟು ಅದನ್ನ ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ. ಮತ್ತೆ ಕೆಲವು ರೆಜಿಮೆನ್ ಇರ್ತದೆ, ನಾವು ಹೇಳ್ತೇವೆ ಏನ್ ಮಾಡ್ಬೇಕು, ಪೋಸ್ಟ್ ಪ್ರೊಸೀಜರ್ ಅದೆಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ, ಅದನ್ನ ಡಿಪಿಎನ್ಸ್ ಅಂತ ಕರಿತೇವೆ. ಅದು ಯೂಶಲಿ ಏನಾಗ್ತದೆ, ಕೆಲವೊಂದ್ಸತಿ ಜೆನೆಟಿಕ್ಸ್ ಇಂದಾನು ಬರ್ತದೆ, ಕೆಲವೊಂದ್ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರೇಬಲ್ ಏನ್ ಮಾಡ್ಬೇಕು, ನಿಮ್ಗೆ ಬರಬಾರ್ದು ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮುಖಕ್ಕೆ ಸಹ ಅಂಡ್ ನೆಕ್ಕಿಗೆ ಸಹ ಯೂಸ್ ಮಾಡ್ಬೇಕು ಸನ್ಸ್ಕ್ರೀನ್ ಅನ್ನು.
1: ಡಾಕ್ಟ್ರೆ, ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಚರ್ಮದ ಬಗ್ಗೆ ನೀಡಿದ್ರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ, ಪೇಷಂಟ್ಗಳು ಬಂದ್ರೆ ಅಥವಾ ವಿಸಿಟರ್ಸ್ ಬಂದ್ರೆ ಅಂತವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರೆಯುತ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಕಂಪ್ಲೀಟ್ ಏರ್, ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ. ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ. ಈ ಸ್ಕಿನ್ ಟ್ಯಾಗ್ ರಿಮೂವಲ್, ಡಿ ಪಿ ಎನ್ ರಿಮೂವಲ್, ಮತ್ತು ವೆರೂಕ ಅಂತ ಹೇಳ್ತೇವೆ ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು, ಅದರ ರಿಮೂವಲ್ ಅದೆಲ್ಲ ಮಾಡ್ತೇವೆ. ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ. ಕೆಮಿಕಲ್ ಪೀಲ್ಸ್ ಅಂತ ಹೇಳಿದ್ರೆ ಈ ಮೊಡವೆಗೆ ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ, ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂತಹ ಅಂಗ. ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ. ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲಬಲ್ ಇರುವ ಕಾರಣ, ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸಬಲ್ ಇರುವ ಕಾರಣ, ಏನಾದರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರೂ, ಇವನ್ ದೋ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್, ಫಾರ್ ಬಂದು ತೋರಿಸೋದು ಬೆಟರ್. ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಈ ರೀಜನಲ್ಲಿ, ಅಂದ್ರೆ ನಮ್ಮ ರೀಜನಲ್ಲಿ ತುಂಬಾ ಕಾಮನ್. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷಂಟ್ಸ್. ಅದು ನಿಮ್ ಪರ್ಸನಲ್ ಒಪಿನಿಯನ್, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ. ನನ್ನ ಹತ್ರ ಬಂದು ತೋರಿಸೋ ಪೇಷಂಟ್ಸ್ಗೆ ಹಾಳಾಗೋದ್ರಿಂದ ಏನಾಗ್ತದೆ, ಟ್ರೀಟ್ಮೆಂಟ್ ಈಗ 1.5 months ಇರ್ತದೆ ಫಂಗಸ್ ಇದು. ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರ, ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ 1.5 months ಅಲ್ಲಿ ಹೋಗುವಂಥ ಡಿಸೀಸಸ್ ಈಗ 2-3 months ಎಲ್ಲ ತಗೊಳ್ತಿದೆ. 2-3 months ಅಲ್ಲ, ಕೆಲವರಿಗೆ 6 months ಕೂಡ ತಗೊಳ್ತಿದೆ. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಹೋಗುದಿಲ್ಲ. ಸೊ ಬೆಟರ್ ನಿಮ್ಗೆ ಇಲ್ಲಿ ಡರ್ಮಟಾಲಜಿಸ್ಟ್ ಅವೈಲೇಬಲ್ ಇರೋದ್ರಿಂದ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ದುಡ್ಡು ಕೂಡ ವೆಚ್ಚ, ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ, ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಅಂದ್ರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಕೂಡ ಯುವತಿಯರಲ್ಲಿ, ಮುಖದ ಮೇಲೆ

0: ಕೂದಲುಗಳೆಲ್ಲ ಬೆಳೆಯುವಂಥದ್ದು. ಈಗ ತುಂಬ ಅವರಿಗೆ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕಲ್ಲಿ ಓಡಾಡೋದಕ್ಕೆ ಅವರು ಪರ್ಸನಲಿ ಕೊರಗ್ತಾ ಇರ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನು ಯಾವ ರೀತಿ ನಾವು ತೆಗಿಬಹುದು ಅಥವಾ ಏನದಕ್ಕೆ ಮಾಡಬಹುದು ಅಂತ. ಈಗ ಉಜಿರೆಯಲ್ಲೇ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ? ಈಗ ತುಂಬ ಮಂದಿ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ ಮತ್ತೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ?
1: ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರ್ಬಹುದು. ಕೆಲವೊಂದ್ಸತಿ ಏನಾಗ್ತದೆ ಜೆನೆಟಿಕ್ಸ್ ಅಲ್ಲೇ ಇರಬಹುದು, ಅದೆಲ್ಲ ತೊಂದರೆ ಏನಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು. ಸೊ ಅಂತ ಪೇಷಂಟ್ಸ್ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಾದರೂ ತೊಂದರೆ ಉಂಟಾ, ಅಂಡರ್ಲೈಯಿಂಗ್ ಏನಾದರೂ ತೊಂದರೆ ಉಂಟಾ, PCOD ಉಂಟಾ, ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಓಕೆನಾ? ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು. ಸೊ ಅಂಥವರು ನಾನು ಅಥವಾ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ನೆಕ್ಸ್ಟ್ ಏನು ಮಾಡಬಹುದು ಅಂತ ನಾವು ಪೇಷಂಟ್ಸ್ಗೆ ಹೇಳಬಹುದು.
0: ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತಹ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ, ಅಂತವರಿಗೆ ನೀವು ಏನ್ ಹೇಳ್ತೀರಿ ಡಾಕ್ಟರ್?
1: ಸಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ತೊಡೆ ಸಂದಿಯಲ್ಲಿ ಏನಾದ್ರೂ ಫಂಗಸ್ ಆಗಿದ್ರೆ ಇದೆಲ್ಲ ಬಂದು ತೋರಿಸೋದು ಬೆಟರ್. ಯಾಕಂತ ಹೇಳಿದ್ರೆ ಏನಾಗ್ತದೆ, ಈಗ ಕೆಲವೊಂದ್ಸತಿ ಬರೀ ತೊಡೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಒಂದು ಕಡೆ ಇದ್ದದ್ದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತದೆ, ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್. ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು 2-3 months ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ 1 month ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ. ಸೊ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಲ್ಲ. ಸಿ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಓಕೆನಾ? ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೆ ಪಾಪ ಅವ್ರ ತಪ್ಪಿಲ್ಲದೆ ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು. ಸೊ ಬಂದು ತೋರಿಸೋದು ಬೆಟರ್. ಏನೋ ಗುಪ್ತ ರೋಗ ಇದ್ರೂ ಕೂಡ ಎಸ್ಪೆಷಲಿ ಈಗ HIV ಇದ್ರೆ ಇಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಆಯ್ತಾ, ಹರ್ಪಿಸ್ ಜೆನೈಟಾಲಿಸ್ ಅಂತ ಹೇಳ್ತೇವೆ. ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ, ಅದು ಓಡಿದ್ರೆ ತುಂಬಾ ನೋವಾಗುವ ಇದೆಲ್ಲ ಇರ್ತದೆ. ಸೊ ಅಂಥದ್ದೆಲ್ಲ ಇದ್ರೆ ಬಂದು ಚರ್ಮದ ರೋಗ ತಜ್ಞರನ್ನು ಭೇಟಿಯಾಗೋದು ಉಪಯುಕ್ತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಒಂದಿದ್ದು ಡಬಲ್. ಸೊ ಒಂದು ಟ್ರೀಟ್ಮೆಂಟ್ಗೆ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ, ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು, ಏನೆಲ್ಲ ಮೆಷರ್ಸ್ ತಗೊಳ್ಬೇಕು, ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಏನೇ ತೊಂದರೆ ಇದ್ರೂ ಡಾಕ್ಟರ್ಸ್ ಅನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಟರ್, ಬೆಸ್ಟ್.
0: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟರ್ ಅನ್ನ ನೇರವಾಗಿ ಸಂಪರ್ಕ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ ಡಾಕ್ಟರ್. ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನ ನಮ್ಮ ಕೆಲವರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನ ತಿನ್ಬೇಕು, ಮತ್ತೆ ಯಾವ್ಯಾವ ರೀತಿಯಾದಂತಹ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನ ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: மாத்திரைகள நமஸ்காரம். யான ஹள்ளிமனை ஹைதராளி பண்றது கொய்யூரு. யான்ல ரேடியோ நீனாதான் கேனந்துல லைக் சகார மல்பிளே ரேடியோ நீனாதான் 90.4 FM உன்னை நிகழும் மாத்திரல கேன்லே குஷிப்படையிலே.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆ ಆಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ. ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನೇನು ಒಡೆಯುವ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಎಲ್ಲ ಪಾಪ ಬಂಧುಗಳು ಸೇರಿಕೊಂಡು ಕುಳಿತುಕೊಂಡಿದ್ದಾವೆ. ಅವಕ್ಕೆ ಗಾಬರಿಯಾಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿನ, ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ, ಭಗವಂತ ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಬೇಡಿಕೊಂಡಿದ್ದರು ಎಂದು ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನೇಸರ ಏನು ಮಾಡೋದಕ್ಕಾಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು, ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು, ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು, ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ ಒಂದು ಬೀಜ ದುರ್ದೈವಿ, ಗಾಳಿಗೆ ಸಿಕ್ಕಿ ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು, ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ, ಬಂದ ಚಪ್ಪಲಿಗಳು ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದು ಕೂಡ ದುಡ್ತು. ತಳ್ಳಿದ ಬೀಜ ಮುಂದಕ್ಕೆ ತಳ್ಳಿ ಎಲ್ಲಿ ಹೋಯ್ತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ ಬೇಸಿಗೆಯಲ್ಲಿ ಒಡಿಬಾರದು ರೋಡ್ ಅಂತ, ಅಲ್ಲಿ ಹೋಗಿ ಸಿಕ್ಕಿ ಹಾಕೊಂಡಿತು. ಯಪ್ಪ, ಇನ್ನು ತುಳಿಯೋದಾರು ತಪ್ಪಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರಲಿಲ್ಲ. ತುಳ್ಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಮಳೆ ಬಂತು. ಆಗ ಏನಾಯ್ತು ಗೊತ್ತಾ? ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ. ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ. ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿ ಹೊರಗೆ ಬಂತು ನೋಡಿ. ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ, ಕಾಂಕ್ರೀಟ್ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣ ಸಣ್ಣದಾಗಿ ಬಂದಿರ್ತವೆ. ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟಿನ ನಕ್ಕೊಂತ ಇರತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ. ಅದು ಇರೋದು 12 ತಾಸು ಮಾತ್ರ. ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನ್ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ. ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ? ಅಯ್ಯೋ ಮಾರ್ಕ್ಸ್ ಬರಲಿಲ್ಲ, ಎದೆ ತೊಟ್ಕೋತೇವಲ್ವಾ? ಅಯ್ಯೋ ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ

ಮಾಡಬಾರ್ದು, ನಾಳೆ ಬದುಕುತ್ತೇವಂತಾನೆ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವಷ್ಟು ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೆ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನು ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳೋದು ಬೇಡ. ನಾಳೆ ಗೆಲುವು ಬರುತ್ತದೆ, ಇವತ್ತು ಸೋತಿರಬಹುದು ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರು ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋಕ್ಕೆ ಆಗಲ್ಲ. ಅದಕ್ಕೆ ಆದ್ದರಿಂದ ನಮಗೆ ಹೂ ಹಾಗೂ ಆದ್ದರಿಂದ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಹೋಗ್ಲಿಕ್ಕೆ ಯಾರು ಬೇಜಾರಲ್ಲಿರ್ತಾರೋ ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನಮಸ್ಕಾರ, ನನ್ನ ಹೆಸರು ಸ್ವಪ್ನ. ನಾನು ಎಸ್ಟಿಎಂ ಕಾಲೇಜಿನಲ್ಲಿ ಮೊದಲನೇ ವರ್ಷದ ಬಿಕಾಂ ವಿದ್ಯಾರ್ಥಿನಿಯಾಗಿದ್ದೇನೆ. ನಾನು ಈಗ ಮಾತನಾಡುತ್ತಿರುವ ಟಾಪಿಕ್ ಬಂದು ಶಿಕ್ಷಣ. ದೇವಸ್ಥಾನ ಮಾನವನ ಏಕಾಗ್ರತೆ ಏಳಿಗೆಗೆ ಒಂದು ಸಾಧನ ಮಾತ್ರ, ಅದರ ಮುಂದಿನ ಮೆಟ್ಟಿಲು ಶಿಕ್ಷಣ. ಶಿಕ್ಷಣವು ಜಗತ್ತನ್ನು ಬದಲಾಯಿಸುವ ಪ್ರಮುಖ ಅಸ್ತ್ರವಾಗಿದೆ. ಶಿಕ್ಷಣವು ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಅವನನ್ನು ಜ್ಞಾನವುಳ್ಳ ನಾಗರಿಕನನ್ನಾಗಿ ಮಾಡುತ್ತದೆ. ಶಿಕ್ಷಣವು ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ, ಸಾಮಾಜಿಕ ಅನಿಷ್ಟಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಇಡೀ ಸಮಾಜ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಶಿಕ್ಷಣವು ಪ್ರಕೃತಿಯ ರಹಸ್ಯವನ್ನು ಬಿಚ್ಚಿಡಲು ಸಹಾಯ ಮಾಡುತ್ತದೆ. ಇದು ನಮ್ಮ ಸಮಾಜದ ಕನಸನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಸುಧಾರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಶಿಕ್ಷಣವು ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಲು ಸಾಮರ್ಥ್ಯವನ್ನು ಹೊರತರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಪಡೆಯುವ ಹಕ್ಕಿದೆ. ನಮ್ಮೊಳಗಿರುವ ಜ್ಞಾನ, ಸಾಮರ್ಥ್ಯ, ಪ್ರತಿಭೆ, ಪ್ರಾವೀಣ್ಯತೆಯನ್ನು ಶಿಕ್ಷಣ ಪರಿಪೂರ್ಣಗೊಳಿಸುತ್ತದೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಶೇಷತೆ, ಆಸಕ್ತಿದಾಯಕ ವಿಚಾರಗಳು ಇದ್ದೇ ಇರುತ್ತದೆ. ಇದಕ್ಕೆ ಒಳಪು ನೀಡುವ ಕಾರ್ಯ ಶಿಕ್ಷಣದಿಂದ ನಡೆಯುತ್ತದೆ. ನಮ್ಮ ದೈನಂದಿನ ಆಹಾರ ಕ್ರಮಣಿಕೆಯಲ್ಲಿ ನಮ್ಮ ಮನಸ್ಸಿಗೆ ಒಪ್ಪುವ, ದೇಹ ಸ್ವೀಕರಿಸುವ ಆಹಾರವನ್ನಷ್ಟೇ ನಾವು ತೆಗೆದುಕೊಳ್ಳಲು ಬಯಸುತ್ತೇವೆ. ಇದರಿಂದ ಮನಸ್ಸಿಗೂ ಹಿತವಾಗಿರುತ್ತದೆ, ಆರೋಗ್ಯಕ್ಕೂ ಪುಷ್ಟಿದಾಯಕವಾಗಿ ಜೀವನ ಸಂತೃಪ್ತಿಯಿಂದ ಕೂಡಿರಲು ಸಹಾಯಕವಾಗಿರುತ್ತದೆ. ನೇರ ದಾರಿಯಲ್ಲಿ ಸಾಗುವಾಗ ಒಮ್ಮೊಮ್ಮೆ ಕವಲು ದಾರಿಗಳೆದುರಾಗುತ್ತದೆ. ಆಗ ಗುರಿ ಮುಟ್ಟುವ ಆದಿ ಯಾವುದು, ಯಾವ ದಾರಿ ಸರಿಯಾದದ್ದು ಎಂದು ಗೊಂದಲಕ್ಕೆ ಒಳಗಾಗುತ್ತೇವೆ. ಆಗ ನಮಗೆ ಮಾರ್ಗದರ್ಶಕರ ನೆನಪು ಕಾಡುತ್ತದೆ. ಎದುರಾದ ಮಂದಿಯಲ್ಲಿ ಸರಿಯಾದ ಮಾರ್ಗವನ್ನು ಕೇಳಿ ವಿವೇಚನೆಯಿಂದ ಮುಂದೆ ನಡೆದು ಸೇರಬೇಕಾದ ಸ್ಥಳವನ್ನು ತಲುಪುತ್ತೇವೆ. ಹುಟ್ಟುವ ಪ್ರತಿ ಮಗುವು ಜಗತ್ತನ್ನಾಳುವ ಶಕ್ತಿ ಹೊಂದಿರುತ್ತದೆ ಎಂದು ಹೇಳುತ್ತಾರೆ. ಆದರೆ ಅದು ಸಾಧ್ಯವಾಗಬೇಕಾದರೆ ಆ ಮಗುವಿನಲ್ಲಿ ಸಾಧಿಸುವ ಛಲ ಇರಬೇಕು ಮತ್ತು ಆ ಮಗುವಿಗೆ ಮಾರ್ಗದರ್ಶನ ನೀಡುವ, ಪ್ರೇರೇಪಿಸುವ ಗುರು ಇರಬೇಕು. ಇನ್ನು ಸ್ತ್ರೀ ಶಿಕ್ಷಣಕ್ಕೆ ಬಂದರೆ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕ ಸ್ತ್ರೀ ಸಮೂಹ ತನ್ನ ಶಕ್ತಿ ಏನು ಎಂಬುದನ್ನು ಸಮಾಜಕ್ಕೆ ತಿಳಿಸಿಕೊಡಬೇಕಾಗಿದೆ. ಹಿಂದೆ ಮಹಿಳೆಯರನ್ನು ಸಾಂಪ್ರದಾಯಿಕ ಆಚರಣೆಗಳ ರೂಪದಲ್ಲಿ ಬಂಧಿಸಲಾಗಿತ್ತು. ಹೆಚ್ಚಿನ ಜನರು ಅನಕ್ಷರಸ್ಥರಾಗಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿ ಓದಿ ದೇಶದ ಅಭಿವೃದ್ಧಿಗೆ ಅಪಾರವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯಾವಂತ ಮಹಿಳೆ ಮಾತ್ರ ತನ್ನ ಕುಟುಂಬ, ಭವಿಷ್ಯದ ಪೀಳಿಗೆ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ನೀಡಬಲ್ಲವಳು. ಆರ್ಥಿಕ ದುರಸ್ಥಿತಿಯಲ್ಲಿರುವ ಬಡ ಮಕ್ಕಳ ಶಿಕ್ಷಣ ಮುಂದುವರಿಕೆಗೆ ಅನೇಕ ಸಂಘ ಸಂಸ್ಥೆಗಳು ಭಾರತದ ಮೂಲೆ ಮೂಲೆಗಳು ಭಾರತದ ಮೂಲೆ ಮೂಲೆಗಳಲ್ಲಿಯೂ ವಿದ್ಯಾರ್ಥಿ ವೇತನ ನೀಡುವ ಯೋಜನೆಯನ್ನು ರೂಪಿಸಿವೆ. ಇದರಿಂದ ಸದುಪಯೋಗ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಿದೆ. ಇನ್ನು ಆನ್ಲೈನ್ ಶಿಕ್ಷಣಕ್ಕೆ ಬಂದರೆ, ಆನ್ಲೈನ್ ಶಿಕ್ಷಣ ಎಂಬುದು ಕೆಲವು ವರ್ಷಗಳಿಂದ ಪರಿಚಿತವಿದ್ದರೂ ಹೆಚ್ಚಾಗಿ ಬೆಳಕಿಗೆ ಬಂದಿದ್ದು ಮಾತ್ರ ಇತ್ತೀಚೆಗೆ.

0: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 ಸಂಜೆ 5:00 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
1: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀಲಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. 17 ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂಚ ದೇಶವಾಯದ್ದು ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ್ನ ಕೇಳಲಿ.

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ದಕ್ಷಿಣ

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಕೆರೆಟ್ಟು ಸುಕ್ಕೊಟ್ಟಿತ್ತಿನ ಮೀನನ್ನು ಪತ್ತದು ಕಡಲ್ಗು ಕೊನೆದು ಬುಡ್ಪೆ ಬಂದ ಆಸೆ ಪುಟ್ಟಾದ ಮರುಭೂಮಿಗೂ ಕೊನೆದು ಪಾಡ್ಲಿಕ್ಕೆ ಕೈಕೊರ್ಪೆರಿತ್ತದ ಪೊಣ್ಣಲು ಏ ತೆಟ್ಟೆ ಪೊಣ್ಣನ ಮೋಕೆ ಮಂತುಣಲ ಆಲೋಂಜಿದಿನ ಕೈಕೊರಲು ಪಂಡದು ಸುರಕ್ಕೆ ನಿಘಂಟು ಮಂತುಲ್ಲೆ ಎನ್ನ ಲೆಕ್ಕ ನಿಖಲೇ ಎಲ್ಲ ಆಯರಬಲ್ಲಿ

ಕರಾಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಮಾಡ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳೋಣ.
4: ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದಂತಹ ಎಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಜೆನ್ಸಿ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಿಮ್ಮ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಾಲೇಜಿನ ಪ್ರಾಚಾರ್ಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೈಕ್ಷಣಿಕ ಹಬ್ಬ. ನಮ್ಮಲ್ಲಿ ಇರುವರು ಜಪಾನ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಮತ್ತು ಕಾಲೇಜಿನಲ್ಲಿ ಮಾಧ್ಯಮ ವಿಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಈ ವರ್ಷದ ಆರಂಭದಲ್ಲಿ ಅಥವಾ ಕಳೆದ ಶೈಕ್ಷಣಿಕ ವರ್ಷದ ಕೊನೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ನನ್ನ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ರು. ಈ ವರ್ಷ ಏನೆಲ್ಲ 26-27 ಶೈಕ್ಷಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕನ್ನುವುದರ ಬಗ್ಗೆ ಆಗ ಅವರಿಗೆ ನಾನೊಂದು ಸಲಹೆಯನ್ನು ನೀಡಿದ್ದೆ. ಅದು ಹೇಗೆ ಅಂತ ಹೇಳಿದರೆ, ಒಬ್ಬ ಬೇರೆ ಬೇರೆ ಕಡೆ ಹೋಗಿ ಬಾವಿ ತೋಡ್ತಾ ಇದ್ದಂತೆ. ಎಲ್ಲ ಕಡೆ ಒಂದು 7, 8, 10 ಅಡಿ 20 ಅಡಿ ಆಳ ಬಾವಿಯನ್ನು ತೋಡೋದು, ನೀರು ಸಿಗೋದಿಲ್ಲ. ಮತ್ತೊಂದು ಕಡೆ ಬಾವಿ ತೋಡೋದು 10-20 ಅಡಿ, ನೀರು ಸಿಗೋದಿಲ್ಲ. ಹೀಗೆ ಮಾಡ್ತಾ ಹೋಗ್ತಾ ಇದ್ದಂತೆ. ಕೊನೆಗೆ ಅವರು ಸಲಹೆ ಕೊಟ್ರಂತೆ, ಹಾಗೆ ಮಾಡಬೇಡ, ಒಂದೇ ಕಡೆ ನೀವು ಆಳವಾಗಿ 60-70-100 ಅಡಿ ಆಳ ಬಾವಿ ತೋಡಿದಾಗ ನಿಮಗೆ ನೀರು ಸಿಗ್ತದೆ ಅಂತ. ಹಾಗೆ ಒಂದು ನಾನು ಸೂಚನೆ ಕೊಟ್ಟೆ, ನೀವು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಂಪ್ಯೂಟರ್ ವಿಭಾಗ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತೀರಿ, ಚೆನ್ನಾಗಿರುತ್ತದೆ. ಆದರೆ ಈ ಎಲ್ಲ ವಿಭಾಗದವರು ಸೇರಿ ಕಾರ್ಯಕ್ರಮ ಮಾಡಿದಾಗ ಪರಸ್ಪರ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನ ಆಗ್ತದೆ, ವಿಚಾರ ವಿನಿಮಯ ನಡೀತದೆ, ಮತ್ತೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯ ಒಂದು ವೇದಿಕೆಯನ್ನು ತಯಾರು ಮಾಡಿ ಇಡೀ ಕಾಲೇಜು ಮಟ್ಟದಲ್ಲಿ ಕಾರ್ಯಕ್ರಮವನ್ನು, ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡಿದರೆ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ಅವರು ಬಳಸಿಕೊಂಡಿದ್ದಾರೆ. ಕಾಲೇಜಿನ ತಂಡ ಇದಕ್ಕೆ ಸರಿಯಾದ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದ ರೂಪುರೇಷೆಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಬಹಳ ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತೇನು ನಾನು ಭಾವಿಸ್ತಾ ಇದ್ದೇನೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇವತ್ತು ಭಾರತ ಆರ್ಥಿಕವಾಗಿ ಪ್ರಪಂಚದಲ್ಲಿ 5, 6 ಅಥವಾ 7ನೇ ಸ್ಥಾನದಲ್ಲಿಯೇ ಇದೆ ಅನ್ನುವಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಇನ್ನೊಂದು ರೀತಿಯ ಅಳತೆಗೋಲು ವಿಶ್ವಸಂಸ್ಥೆಯವರು ಮಾಡ್ತಾರೆ, ಅದಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಒಂದು ದೇಶದ ಜನರು ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಹಣ ಅಥವಾ ವಿದ್ಯೆಯಿಂದ ಸಿಗುವಂಥದ್ದಲ್ಲ, ಅದಕ್ಕೆ ಬೇರೆಯಾದಂಥ ಒಂದು ಗುಣಾಂಕ ಇದೆ. ಇದನ್ನು ಗಮನಿಸಿದಾಗ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ 147 ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ಇಂಡಿಯಾ ಈಸ್ 116. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳುವಂತಹ ಅಮೆರಿಕ 23 ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 29 ಸ್ಥಾನದಲ್ಲಿದೆ, ಫಿನ್ಲೆಂಡ್ ಅಂತ ಒಂದು ದೇಶ ಪ್ರಥಮ ಸ್ಥಾನದಲ್ಲಿದೆ, ಕೋಸ್ಟಾರಿಕಾ, ಐಸ್ಲ್ಯಾಂಡ್, ಸ್ವೀಡನ್ ಇದು ಪ್ರಥಮ 5 ಸ್ಥಾನಗಳನ್ನು ಹೊಂದಿವೆ. ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಹುಡುಗ ಶಿಕ್ಷಕರಲ್ಲಿ ಕೇಳ್ತಾನಂತೆ, ನಾನು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾವುದು ಮುಖ್ಯ ಆಗ್ತದೆ, ಹಣ ಮುಖ್ಯ ಆಗ್ತದ, ಬುದ್ಧಿವಂತಿಕೆ ಮುಖ್ಯ ಆಗ್ತದ, ಅದೃಷ್ಟ ಮುಖ್ಯ ಆಗ್ತದ ಅನ್ನುವಂಥದ್ದನ್ನು. ಆಗ ಶಿಕ್ಷಕರು ಹೇಳ್ತಾರಂತೆ, ಇದೆಲ್ಲವೂ ಮುಖ್ಯ, ಆದರೆ ಬಹಳ ಮುಖ್ಯ ಯಾವುದು ಹೇಳಿದರೆ ನಿನ್ನ ಸ್ವಸಾಮರ್ಥ್ಯವನ್ನು ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ನೀನು ಹೇಗೆ ಆತ್ಮವಿಶ್ವಾಸದಿಂದ ಬಳಸ್ಕೊಳ್ತೀ ಅನ್ನುವಂಥದ್ದು. ಬಹುಶಃ ಇವತ್ತು ತರಗತಿಯ ಒಳಗೆ ನಡೆಯುವ ಏನು ಚಟುವಟಿಕೆಗಳಿದ್ದಾವೆ, ಪಠ್ಯಕ್ರಮ ಇರಬಹುದು, ಪರೀಕ್ಷೆ ಇರಬಹುದು, ನೀವು ಗಳಿಸಿರುವ ಅಂಕ ಇರಬಹುದು, ನಿಮಗೆ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡಿದರೆ, ಶೈಕ್ಷಣಿಕ ಪರೀಕ್ಷೆಗೆ ನಿಮ್ಮನ್ನು ತಯಾರು ಮಾಡಿದರೆ, ತರಗತಿಯ ಹೊರಗೆ ನಡೆಯುವಂಥ ಚಟುವಟಿಕೆಗಳು ಅದ್ಯಾವುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾಹಿತ್ಯ ಕಾರ್ಯಕ್ರಮ ಇರಬಹುದು, ಕ್ರೀಡೆ ಇರಬಹುದು, NCC ಇರಬಹುದು, ಇಂಥ ಬೇರೆ ಬೇರೆ ಚಟುವಟಿಕೆಗಳಿರಬಹುದು, ನಿಮ್ಮನ್ನು ಜೀವನದ ಪರೀಕ್ಷೆಗೆ ತಯಾರು ಮಾಡ್ತವೆ. ಬಹುಶಃ ಈ ರೀತಿ ತರಗತಿಯ ಒಳಗೆ ಮತ್ತು ಹೊರಗೆ ಏನು ನಿಮ್ಮ ಭಾಗವಹಿಸಿಕೆ ಇರ್ತದೆ, ಚಟುವಟಿಕೆಗಳಿರ್ತವೆ, ಇದನ್ನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ನೀವು ಬಹುಶಃ ಜೀವನದಲ್ಲಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಪೂರಕ ಆಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಈಗಾಗಲೇ ಗೌರವಾನ್ವಿತ ಉದ್ಘಾಟಕರು ಹೇಳಿದ ಹಾಗೆ ಕೇವಲ ನಮ್ಮ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನಿತರ ನಮ್ಮ ಪ್ಯಾಷನ್ ಅಂತ ಹೇಳ್ತೇವೆ, ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಏನು ಚಟುವಟಿಕೆ ಇರ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಈಚ್ ಸ್ಟೂಡೆಂಟ್ ಈಸ್ ಪೊಟೆನ್ಷಿಯಲಿ ಟ್ಯಾಲೆಂಟೆಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹೊರತಂದು ಅದನ್ನು ಪ್ರಕಾಶಕ್ಕೆ ತಂದು ಪ್ರವರ್ಧಮಾನಕ್ಕೆ ತರುವಂಥದ್ದು ವಿದ್ಯೆ, ಶಿಕ್ಷಣ. ಅಂತಹ ಶಿಕ್ಷಣ ಬಹುಶಃ ಇಂತಹ ಚಟುವಟಿಕೆಯಲ್ಲಿ ಸಿಗ್ತದೆ, ಅದರಲ್ಲಿ ಭಾಗವಹಿಸುವುದು ಮುಖ್ಯ ಆಗ್ತದೆ. ಆ ಭಾಗವಹಿಸುವಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನವನ್ನು ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ಅವರಿಗೆ, ಅವರ ತಂಡದವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
3: ಇದುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
3: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
4: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
3: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು KS ಚಿತ್ರ.

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ

ಶ್ರೀ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು

0: ಮಾತಾಡಿ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹೆಂಗೆ 17 ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೊದಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ನ ಕೇಳಲಿ
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಿಖಿಲ್ ಕೇಳುವುದಿಲ್ಲರು ರೇಡಿಯೋ ನಿನಾದ 90.4 FM.

0: ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತಿದ್ದೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.